0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಪ್ರಿಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಅಕ್ಟೋಬರ್ ತಿಂಗಳ 11 ತಾರೀಕು ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ಕರುಣಾಳು ಬಾ ಬೆಳಗ್ಗೆ, 7:23 ನವರಾತ್ರಿಯ ವಿಶೇಷ ಕಾರ್ಯಕ್ರಮ, 7:35 ವಾರ್ತೆಗಳನ್ನು ಕೇಳಲಿದ್ದೀರಿ. 7:45 ವಾರದ ಕಥೆ ನಮ್ಮ ಕೇಳುಗರ ಜೊತೆ, 8:00 ಅರಿವೇ ಗುರು ಕಾರ್ಯಕ್ರಮ ಹಾಗೂ 8:30 ಭಾವಸಂಗಮ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಿಯ ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಕಾಶವಾಣಿಯ ಆತ್ಮೀಯ ಕೇಳುಗರಿಗೆಲ್ಲ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು. ನಾಡಿನಾದ್ಯಂತ ಶರನ್ನವರಾತ್ರಿ ಸಂಭ್ರಮ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಕೊಪ್ಪಳದ ಗವಿಶ್ರೀಗಳಿಂದ ಇಂದು ಬೆಳಗ್ಗೆ ಚಾಲನೆ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ, ಯುವಜನ ಜಾಗೃತಿ ಆಂದೋಲನಕ್ಕೆ ಡಾಕ್ಟರ್ ತಾರಿಣಿ ಶುಭದಾಯಿನಿ ಚಾಲನೆ. ಪ್ರಧಾನಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆ 1 ವರ್ಷ ಪೂರ್ಣ. ಮಹತ್ವಾಕಾಂಕ್ಷೆಯ 100 ಜಿಲ್ಲೆಗಳಲ್ಲಿ ಸುಧಾರಣೆ. ಇಂದು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಆಶ್ವಿಜ ಮಾಸದ ಮೊದಲ ದಿನವಾದ ಇಂದು ಶರನ್ನವರಾತ್ರಿಯ ಆರಂಭ. ಮೈಸೂರಿನಲ್ಲಿ 416ನೇ ದಸರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. ಚಾಮುಂಡಿ ಬೆಟ್ಟ ಹಾಗೂ ಮೈಸೂರು ಅರಮನೆಯಲ್ಲಿ ಇಂದು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಲಿದೆ. ಬೆಳಗ್ಗೆ 11:50 ಮಧ್ಯಾಹ್ನ 12:13 ನಡುವಿನ ಧನುರ್ ಲಗ್ನದಲ್ಲಿ ದಸರಾ ಮಹೋತ್ಸವ ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳ ಅಮೃತ ಹಸ್ತದಿಂದ ತಾಯಿ ಶ್ರೀ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಅಗ್ರಪೂಜೆ ಹಾಗೂ ಪುಷ್ಪಾರ್ಚನೆ ಮೂಲಕ ಉದ್ಘಾಟನೆಗೊಳ್ಳಲಿದೆ. ಮೈಸೂರು ದಸರಾ ಭುವನ ಸುಂದರ ಎಂಬ ಘೋಷವಾಕ್ಯದೊಂದಿಗೆ ಆಯೋಜಿತ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಸಂಪುಟದ ಸಹೋದ್ಯೋಗಿಗಳು, ಶಾಸಕರು, ವಿಶೇಷ ಆಹ್ವಾನಿತ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಬಾರಿ 100ಕ್ಕೂ ಹೆಚ್ಚು ಧರ್ಮಗುರುಗಳು ಪಾಲ್ಗೊಳ್ಳುತ್ತಿರುವುದು ವಿಶೇಷ. ಅಂಬಾವಿಲಾಸ ಅರಮನೆಯಲ್ಲಿಂದು ಬೆಳಗ್ಗೆ 6 ಗಂಟೆಯಿಂದ 7:12 ಶುಭ ಮುಹೂರ್ತದಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ಜರುಗಿತು. ಇಂದು ಬೆಳಗ್ಗೆ 8:35-9:05 ಶುಭ ಮುಹೂರ್ತದಲ್ಲಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಾಜ ಪುರೋಹಿತರ ಮಾರ್ಗದರ್ಶನದಲ್ಲಿ ಕಂಕಣ ಧರಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಇಂದು ಆಯೋಜಿತವಾಗಿದೆ. ದಾವಣಗೆರೆಯ 19 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು ಅಗತ್ಯ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಪರೀಕ್ಷೆ ನಡೆಯಲಿದ್ದು ಒಟ್ಟು 9,012 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದಾಗಿ ಮಾಹಿತಿ ನೀಡಿದರು. ರಾಜ್ಯ ವಿಧಾನ ಪರಿಷತ್ತಿನ ಪಶ್ಚಿಮ ಪದವೀಧರ ಮತಕ್ಷೇತ್ರದ ಮತದಾನ ಇದೇ 23ನೇ ತಾರೀಖು ನಿಗದಿಯಾಗಿದೆ. 14 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಪಶ್ಚಿಮ ಪದವೀಧರ ಮತಕ್ಷೇತ್ರದ ಚುನಾವಣಾಧಿಕಾರಿ ಹಾಗೂ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಧಾರವಾಡದಲ್ಲಿ ಮಾಹಿತಿ ನೀಡಿ, ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 97,398 ಅರ್ಹ ಮತದಾರರು ಹೆಸರು ನೋಂದಾಯಿಸಿದ್ದಾರೆ ಎಂದರು. ಗದಗ್, ಹಾವೇರಿ, ಉತ್ತರ ಕನ್ನಡ ಹಾಗೂ ಧಾರವಾಡ ಸೇರಿದಂತೆ 4 ಜಿಲ್ಲೆಗಳಲ್ಲಿ ಒಟ್ಟು 137 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ನಶೆ ಮುಕ್ತ ಭಾರತ, ನಶೆ ಮುಕ್ತ ಕರ್ನಾಟಕ ಅಭಿಯಾನದ ಹಿನ್ನೆಲೆ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಯುವಜನ ಜಾಗೃತಿ ಆಂದೋಲನಕ್ಕೆ ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನ ಸ್ನಾತಕೋತ್ತರ ಸಭಾಂಗಣದಲ್ಲಿ ಪ್ರಾಂಶುಪಾಲರಾದ ಡಾ ತಾರಿಣಿ ಶುಭದಾಯಿನಿ ಚಾಲನೆ ನೀಡಿದರು. ಸಮರ್ಥ ಹಾಗೂ ಸುದೃಢ ಭಾರತದ ನಿರ್ಮಾಣಕ್ಕೆ ಯುವಜನತೆ ದುಶ್ಚಟಗಳಿಂದ ದೂರವಿರುವಂತೆ ಮನವಿ ಮಾಡಿದರು. ಸೈಬರ್ ಪೊಲೀಸ್ ಠಾಣೆ ಅಧಿಕಾರಿ ಧ್ರುವಕುಮಾರ್ ಮಾತನಾಡಿ, ಮದ್ಯ, ಮಾದಕ ವಸ್ತು ಹಾಗೂ ತಂಬಾಕು ಸೇರಿದಂತೆ ಯಾವುದೇ ನಶೆ ವಸ್ತುಗಳನ್ನು ಬಳಸಬಾರದು ಎಂದರು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಪ್ರತಿಜ್ಞಾವಿಧಿಯನ್ನು ಗಣ್ಯರು ಬೋಧಿಸಿದರು. ನಶೆ ಮುಕ್ತತೆ ಜಾಗೃತಿ ಕೈಪಿಡಿ ವಿದ್ಯಾರ್ಥಿಗಳಿಗೆ ನೀಡಲಾಯಿತು. ಪ್ರಧಾನಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆ PMDDKYಗೆ 1 ವರ್ಷ ಪೂರ್ಣಗೊಂಡಿದೆ. ಕಳೆದ 2025 ಅಕ್ಟೋಬರ್ 11ನೇ ತಾರೀಖು ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನು ದೇಶದ 100 ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ಆರಂಭಿಸಲಾಗಿತ್ತು. ಕಡಿಮೆ ಕೃಷಿ ಉತ್ಪಾದಕತೆ ಪ್ರದೇಶಗಳನ್ನು ಆಯ್ದುಕೊಂಡು ಅಲ್ಲಿ ಕೃಷಿ ಉತ್ತೇಜಿಸಲು ಯೋಜಿಸಲಾಗಿದೆ. ಕಳೆದ 1 ವರ್ಷದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯಡಿ ಕೃಷಿ ಉತ್ಪಾದಕತೆಯಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬಂದಿದೆ. ಬೆಳೆ ವೈವಿಧ್ಯೀಕರಣ, ಕೊಯ್ಲೋತ್ತರ ಸಂಗ್ರಹಣೆ, ನೀರಾವರಿ, ಕೃಷಿ ಸಾಲ ಸೇವೆಗಳಲ್ಲಿ ಗಮನಾರ್ಹ ಪ್ರಗತಿ ದಾಖಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯ ಆವೃತ್ತಿಯಲ್ಲಿ 2025ರ ವಕ್ಫ್ ಕಾಯ್ದೆ ಸುಧಾರಣೆಗಳ ಕುರಿತು ಒಂದು ನೋಟ ಇಲ್ಲಿದೆ. ವಕ್ಫ್ ಕಾಯ್ದೆ ಕಲಂ 40ರ ಅಡಿ ವಕ್ಫ್ ಮಂಡಳಿ ಈ ಮೊದಲು ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಣಯದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರ ಹೊಂದಿತ್ತು. ಹೀಗಾಗಿ ವಕ್ಫ್ ಆಸ್ತಿಗಳ ನೋಂದಣಿಯಲ್ಲಿ ಭಾರಿ ಹೆಚ್ಚಳ ಕಂಡುಬಂದಿತ್ತು. ಕಳೆದ 2013ರಲ್ಲಿ 2,07,000ದಷ್ಟಿದ್ದ ವಕ್ಫ್ ಆಸ್ತಿಗಳ ಸಂಖ್ಯೆ ಪ್ರಸ್ತುತ 8,72,000ಕ್ಕೆ ತಲುಪಿದೆ. ಹೀಗೆ ಸೇರಿರುವ ವಕ್ಫ್ ಆಸ್ತಿಗಳ ಪೈಕಿ ಸರ್ಕಾರದ 5,973 ಆಸ್ತಿಗಳು ಸೇರ್ಪಡೆಗೊಂಡಿದ್ದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ವಕ್ಫ್ ತಿದ್ದುಪಡಿ ಕಾಯ್ದೆ 2025ನ್ನು ಉಮ್ಮೀದ್ ಕಾಯ್ದೆ ಎಂದು ಮರುನಾಮಕರಣಗೊಳಿಸಲಾಗಿದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡಿದ್ದ ನಿಬಂಧನೆಯನ್ನು ತೆಗೆದುಹಾಕಿತು. ಸರ್ಕಾರಿ ಭೂಮಿಗೆ ಸಂಬಂಧಿಸಿದ ಯಾವುದೇ ಹಕ್ಕುಗಳ ಪ್ರತಿಪಾದನೆಯಲ್ಲಿ ಜಿಲ್ಲಾಧಿಕಾರಿ ಅಥವಾ ಮೇಲ್ಪಟ್ಟ ಶ್ರೇಣಿಯ ಉನ್ನತ ಅಧಿಕಾರಿಯಿಂದ ಕೂಲಂಕಷ ಪರಿಶೀಲನೆ ಕಡ್ಡಾಯವಾಗಿದೆ. ಜೊತೆಗೆ ವಕ್ಫ್ ಮಂಡಳಿ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿಗೆ ಉಮ್ಮೀದ್ ಕಾಯ್ದೆ ಅವಕಾಶ ಕಲ್ಪಿಸಿದೆ. ಕಾನೂನು ಸುಧಾರಣೆಗಳ ಮೂಲಕ ಜೊತೆ ಮೊದಲಿದ್ದ ವಕ್ಫ್ ಬೋರ್ಡ್ ನಿರ್ಣಯ ನಡಾವಳಿಗಳ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆ ಜಾರಿಯಲ್ಲಿದೆ. ಬಾಲ್ಯ ವಿವಾಹ ಕೊನೆಗೊಳಿಸೋಣ, ಬಾಲಕಿಯರ ಹಕ್ಕುಗಳಲ್ಲಿ ಹೂಡಿಕೆ ಮಾಡೋಣ ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಇಂದು. ಹೆಣ್ಣು ಮಕ್ಕಳ ಹಕ್ಕುಗಳಿಗೆ ಧ್ವನಿಯಾಗಿ ಹೆಣ್ಣು ಮಕ್ಕಳ ಕ್ರಿಯಾಶೀಲತೆ ವೃದ್ಧಿಸಲು ಸಹಕಾರ ಮತ್ತು ಹೆಣ್ಣು ಮಕ್ಕಳಲ್ಲಿ ನಾಯಕತ್ವಕ್ಕೆ ಮನ್ನಣೆ ನೀಡುವ ಜಾಗತಿಕ ದಿನಾಚರಣೆಯಾಗಿದೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕು ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲ ಸಂಗ್ರಹಾಗಾರ ಕೃಷ್ಣಾ ವಿವಿಧೋದ್ದೇಶ ಜಲಾನಯನ ಯೋಜನೆಗಳಿಗೆ ಮೀಸಲಿದೆ. ಬರದ ಹಿನ್ನೆಲೆ ಪ್ರಸ್ತುತ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಲಾಗಿದೆ ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಮಾಹಿತಿ ನೀಡಿದ್ದಾರೆ.
4: ಆಲ್ಮಟ್ಟಿ ಡ್ಯಾಮಿನ ಗ್ರಾಸ್ ಸ್ಟೋರೇಜ್ 123.081 TMC ಇದೆ. ಲೈಫ್ ಸ್ಟೋರೇಜ್ ಇರೋದು 82.132 TMC ಅಷ್ಟು ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಅಭಾವದಿಂದಾಗಿ ಬರಗಾಲದ ಪರಿಸ್ಥಿತಿ ಉದ್ಭವ ಆಗಿದೆ. ಮಹಾರಾಷ್ಟ್ರದಲ್ಲಿ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಸ್ವಲ್ಪ ಇನ್ಫ್ಲೋ ಬಂದಿದ್ದರಿಂದ ನಮ್ಮ ಡ್ಯಾಮಿನ ಸ್ವಲ್ಪ ಚಿತ್ರಣ ಆತಂಕದ ಸ್ಥಿತಿಯಲ್ಲಿ ಇಲ್ಲ. ಮುಂದಿನ June 2027ರವರೆಗೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಂದ ನಗರಗಳಾಗಿರಬಹುದು ಏನು ಕುಡಿಯುವ ನೀರಿಗೆ ನಾವು ಈ ಡ್ಯಾಮಿನ ಮೇಲೆ ಆಶ್ರಿತ ಆಗಿದೆ. ಆ ಎಲ್ಲ ಯೋಜನೆಗಳಿಗೆ ಸಾಕಷ್ಟು ನೀರಿದೆ. July 2022ವರೆಗೆ ಬೇಕಾದಂತಹ ಎಲ್ಲ ಸಂಗ್ರಹಣೆ ನೀರು ನಮ್ಮ ಹತ್ರ ಇರೋದ್ರಿಂದ ಕುಡಿಯುವ ನೀರಿಗೆ ಯಾವುದೇ ರೀತಿಯ ಆತಂಕ ಇಲ್ಲ.
0: ವಿಮಾನ ನಿಲ್ದಾಣದ ಮೂಲಸೌಕರ್ಯ ಸುಧಾರಣೆ, ನಾಗರಿಕರ ಸುರಕ್ಷತೆ ಮತ್ತು ಪ್ರಯಾಣಿಕರ ಜಾಗೃತಿ ಜೊತೆಗೆ ಪ್ರಯಾಣಿಕ ಸ್ನೇಹಿ ಸೇವೆ ಖಾತ್ರಿಪಡಿಸಲು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಕಳೆದ September 17ನಿಂದ ನಿನ್ನೆ October 10ನವರೆಗೆ ಯಾತ್ರಿ ಸೇವಾ ಅಭಿಯಾನ ಜರುಗಿತು. ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಟರ್ಮಿನಲ್ ಸ್ವಚ್ಛತೆ ಹಾಗೂ ನಿರ್ವಹಣೆ, ಆಸನ ವ್ಯವಸ್ಥೆಗಳ ಸುಧಾರಣೆ, ವಿಶೇಷ ಸಹಾಯ ಅಗತ್ಯವಿರುವ ಪ್ರಯಾಣಿಕರಿಗೆ ನೆರವು ನೀಡುವ ಕುರಿತು ಸಿಬ್ಬಂದಿಗೆ ಮಾರ್ಗದರ್ಶನ, ವಿಮಾನಗಳ ಆಗಮನ ನಿರ್ಗಮನದ ಮಾಹಿತಿ ಪ್ರದರ್ಶನಗಳ ಪರಿಶೀಲನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನಾದ್ಯಂತ ಸಂಭ್ರಮ, ವಿಶ್ವವಿಖ್ಯಾತ ಉತ್ಸವಕ್ಕೆ ಬೆಳಗ್ಗೆ ಚಾಲನೆ. ವಿಕಸಿತ ಭಾರತಕ್ಕಾಗಿ ಯುವಜನ ಜಾಗೃತಿ ಅಭಿಯಾನಕ್ಕೆ ಡಾಕ್ಟರ್ ತಾರಿಣಿ ಚಾಲನೆ. ಪ್ರಧಾನಮಂತ್ರಿ ಧನ ಕೃಷಿ ಯೋಜನೆ ಒಂದು ವರ್ಷ, ಮಹಾರಾಷ್ಟ್ರ 100 ಜಿಲ್ಲೆಗಳಲ್ಲಿ ಸುಧಾರಣೆ. ಇಂದು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ಪ್ರದೇಶ ಸಮಾಜ ಸಮಯವಾಯಿತು. ಮುಂದಿನ ಪ್ರಸಾರ ಈ ಬೆಳಗ್ಗೆ 7:35.
5: ನೀವು ಕೇಳ್ತಾ ಇದ್ದೀರಾ JHS ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.
6: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬಿಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬಿಳಕೆ ಕಾರ್ಯಕ್ರಮದ ವಿಷಯ ಬಿಡಬೇಡ ಮುಂದುವರಿಸು. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬಿಳಕೆ ಪುಸ್ತಕದ ಆಯ್ದ ಲೇಖನ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀಮತಿ ಎಂ ಕನ್ಯಾಕುಮಾರಿ ರವರು.

ದೇಶದಲ್ಲಿ ಖ್ಯಾತ ಪಿಯಾನೋ ವಾದಕರೊಬ್ಬರಿದ್ರು. ಅವರು ಬದುಕಿದಾಗಲೇ ದಂತಕಥೆಯಾದವರು. ಮುಂದೆ ಅವರು ರಾಜಕಾರಣದಲ್ಲೂ ಮುಂದುವರೆದು ದೇಶದ ಎರಡನೇ ಪ್ರಧಾನಮಂತ್ರಿಯಾದರು. ಅವರ ಹೆಸರು ಎಗಾನ್ಸಿ ಪೆಡರ್ವಸ್ಕಿ. ಇವರು ಪಿಯಾನೋ ವಾದನದಲ್ಲಿ ತಲುಪಿದ ಮಟ್ಟ ಅನಾದೃಶ್ಯವಾದದ್ದು. ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿ 1922 ನಿವೃತ್ತರಾದ ಮೇಲೆ ಮತ್ತೆ ಪಿಯಾನೋ ವಾದನದ ಕಾರ್ಯಕ್ರಮಗಳನ್ನ ನಡೆಸಿದ್ರು. ಇದೊಂದು ತುಂಬಾ ಅಪರೂಪದ ಘಟನೆ. ರಾಜಕೀಯದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟ ಮೆಟ್ಟಿದ ಮೇಲೂ ಮರಳಿ ಸಂಗೀತ ಕ್ಷೇತ್ರಕ್ಕೆ ಬಂದದ್ದು ಅತ್ಯಂತ ವಿಶೇಷ. ಆಗ ಅವರು ಅಮೆರಿಕದಲ್ಲಿ ಕಾರ್ಯಕ್ರಮಗಳನ್ನ ನೀಡಿದಾಗ ಸಂಘಟನೆ ಮಾಡಿದವರಿಗೆ ಜನರನ್ನ ತಡೆಯೋದು ಅಸಾಧ್ಯವಾಗ್ತಿತ್ತಂತೆ. ಅಷ್ಟು ಜನಪ್ರಿಯತೆ ಅವರದ್ದಾಗಿತ್ತು. ಅವರ ಜೀವನದಲ್ಲಿ ನಡೆದ ಘಟನೆಯೊಂದು ಅವರ ಮನೋಭಾವವನ್ನ ತೋರುತ್ತೆ. ಒಮ್ಮೆ ವಾರ್ಸಾದಲ್ಲಿ ಪೆಡರ್ವಸ್ಕಿಯವರ ಸಾರ್ವಜನಿಕ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಟಿಕೆಟ್ಟುಗಳು ತಿಂಗಳಿಗಿಂತ ಮೊದಲೇ ಮಾರಾಟವಾಗಿದ್ವು. 6:00 ಗಂಟೆಗೆ

ಕಾರ್ಯಕ್ರಮ ಪ್ರಾರಂಭವಾಗೋದಿತ್ತು. ಜನ 5 ಗಂಟೆಗೆ ಕಲಾಮಂದಿರದಲ್ಲಿ ಬಂದು ಕುಳಿತುಕೊಂಡಿದ್ರು. ಮುಂದಿನ ಸಾಲಿನಲ್ಲಿ ಮಹಿಳೆಯೊಬ್ಬರು ತಮ್ಮ 6 ವರ್ಷದ ಮಗನನ್ನ ಕರೆದುಕೊಂಡು ಬಂದಿದ್ರು. ಆ ಹುಡುಗನು ಕೂಡ ಈಗ 6 ತಿಂಗಳಿಂದ ಪಿಯಾನೋ ತರಗತಿಗಳಿಗೆ ಹೋಗಿ ಕಲಿತಿದ್ದ. ಮಹಿಳೆಗೂ ತುಂಬಾ ಉತ್ಸಾಹವಿತ್ತು. ಆಕೆ ತಮ್ಮ ಪಕ್ಕದಲ್ಲಿ ಕುಳಿತ ಮಹಿಳೆಯೊಂದಿಗೆ ಮಾತನಾಡತೊಡಗಿದ್ರು. ಮಾತಿನ ಭರಾಟೆ ಹೆಚ್ಚಾದಾಗ ಅವರ ಮಗ ತಮ್ಮ ಪಕ್ಕದಲ್ಲಿ ಇಲ್ಲ ಎಂಬುದು ಮರೆತೇ ಹೋಯಿತು. ಸರಿಯಾಗಿ 6 ಗಂಟೆಗೆ ವೇದಿಕೆಯ ಪರದೆ ಸರಿಯಿತು. ಜಗ್ಗನೆ ವೇದಿಕೆಯ ಮೇಲೆ 100 ದೀಪಗಳ ಬೆಳಕು ಚೆಲ್ಲಿತು. ಅದರಲ್ಲೂ ವೇದಿಕೆಯ ಮಧ್ಯದಲ್ಲಿದ್ದ ಪಿಯಾನೋದ ಮೇಲೆ ಬೆಳಕು ಕೇಂದ್ರೀಕೃತವಾಯಿತು. ಎಲ್ಲರಿಗೂ ಆಶ್ಚರ್ಯ. ಪೆಡರ್ವಸ್ಕಿ ಬಂದು ಕೂರಬೇಕಾದ ಕುರ್ಚಿಯ ಮೇಲೆ ಈ 6 ವರ್ಷದ ಪೋರ ಕುಳಿತಿದ್ದಾನೆ. ಅವನಿಗೆ ಯಾರ ಪರಿವೆಯೂ ಇಲ್ಲ. ತಾನು ಈಗ ತಾನೇ ಕಲಿತಿದ್ದ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹಾಡನ್ನು ಪಿಯಾನೋದಲ್ಲಿ ನುಡಿಸುತ್ತಿದ್ದಾನೆ. ಅವನ ತಾಯಿಗೆ ಗಾಬರಿಯಾಯ್ತು. ಈ ಹುಡುಗ ಅಲ್ಲೇಕೆ ಹೋದ, ಹೇಗೆ ಹೋದ, ಯಾರು ಏನಂತಾರೆ ಎಂಬ ಭಯ ಆಕೆಗೆ. ಆಯೋಜಕರು ಬೆಪ್ಪಾದ್ರು. ಆ ಸಮಯಕ್ಕೆ ಪೆಡರ್ವಸ್ಕಿ ವೇದಿಕೆಗೆ ಬಂದರು. ಜನರಿಗೆ ವಂದನೆ ತಿಳಿಸಿದ್ರು. ಆ ಹುಡುಗನನ್ನ ನೋಡಿ ನಗ್ತ ಅವನ ಬಳಿಗೆ ಹೋದರು. ಮಗು ಬಿಡ್ಬೇಡ, ಮುಂದುವರಿಸು ಅಂದ್ರು. ಹುಡುಗನ ಹಿಂದೆ ನಿಂತು ತಾವು ಪಿಯಾನೋದ ಕೀಲಿಗಳ ಮೇಲೆ ಬೆರಳಾಡಿಸತೊಡಗಿದ್ರು. ಅವನು ಟ್ವಿಂಕಲ್ ಟ್ವಿಂಕಲ್ ನುಡಿಸುತ್ತಿದ್ದಂತೆಯೇ ಅದಕ್ಕೆ ಪೂರಕವಾದ ರಾಗಗಳನ್ನು ಉಳಿದ ಕೀಲಿಗಳನ್ನು ಬಳಸಿ ನುಡಿಸತೊಡಗಿದ್ರು. ಕ್ಷಣಗಳ ನಂತರ ಅಸಾಮಾನ್ಯವಾದ ರಾಗಗಳು ಕೂಡ ಟ್ವಿಂಕಲ್ ಟ್ವಿಂಕಲ್ ಹಿನ್ನೆಲೆಯಲ್ಲಿ ನುಡಿಸಿದಾಗ ಜನ ಹುಚ್ಚೆದ್ದು ಹೋದ್ರು. ಒಬ್ಬ ಅತ್ಯಂತ ಕಿರಿಯ ಹಾಗೂ ಮತ್ತೊಬ್ಬ ಅತ್ಯಂತ ಪ್ರತಿಭಾನ್ವಿತ ಕಲಾಕಾರರಿಬ್ಬರು ಒಂದೇ ಪಿಯಾನೋದ ಮೇಲೆ ಏಕಕಾಲದಲ್ಲಿ ನಡೆಸಿದ ಕಚೇರಿ ಇದಾಗಿತ್ತು. ಪುಟ್ಟ ಹುಡುಗನಿಗೆ ನಿರಾಸೆಯಾಗದಂತೆ ಮತ್ತೆ ಅದರೊಂದಿಗೆ ತನ್ನ ಪ್ರತಿಭಾ ಪ್ರದರ್ಶನಕ್ಕೆ ಅಡ್ಡಿಯಾಗದಂತೆ ನಿಭಾಯಿಸಿದ ಕಲೆ ಪೆಡರ್ವಸ್ಕಿಯನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ದಿತ್ತು. ಸ್ನೇಹಿತರೆ, ಪೆಡರ್ವಸ್ಕಿಯಂತ ಯಶಸ್ವಿ ಜನ ಎಂದು ಸವಾಲನ್ನ ಎದುರಿಸದೆ ಹೋಗೋದಿಲ್ಲ. ಮತ್ತೊಬ್ಬರನ್ನ ಓಡಿ ಹೋಗೋಕೂ ಬಿಡಲ್ಲ. ಭೂಮಿಗೆ ಬಂದ ಪ್ರತಿಯೊಂದು ಜೀವ ಯಶಸ್ಸಿಗಾಗಿಯೇ ಬಂದದ್ದು, ಸೋಲಿಗಲ್ಲ. ನಾವು ಮಗುವಾಗಿದ್ದಾಗ ನಡೆಯಲು ಪ್ರಾರಂಭ ಮಾಡಿದಾಗ ದಿನಕ್ಕೆ 100 ಬಾರಿ ಬೀಳ್ತಿರ್ಲಿಲ್ವೆ? ಆದರೆ ನಡೆಯೋದನ್ನ ನಿಲ್ಲಿಸಿದ್ವೆ? ಇಲ್ಲ, ಮರಳಿ ಎದ್ದು ಮುನ್ನಡೆದ್ವು. ಆಗ ಸೋಲಿಗೆ ಹೆದರದೇ ಇದ್ದ ಮನಸ್ಥಿತಿ ಈಗ ಎಲ್ಲಿಂದ ಬಂತು? ನಮ್ಮ ಜೀವನದ ಸಂಗೀತವನ್ನ ನಾವೇ ರಚಿಸಿಕೊಳ್ಬೇಕು. ಎಂತ ಸಮಸ್ಯೆಯೇ ಬರಲಿ, ಧೈರ್ಯದಿಂದ ಎದುರಿಸೋಣ. ಬಹಳ ಹೆಚ್ಚಂದ್ರೆ ನಾವು 1 ಕೆಲಸದಲ್ಲಿ ಸೋಲ್ಬಹುದು, ಆದ್ರೆ ನಮ್ಮ ಪ್ರಯತ್ನದಲ್ಲಲ್ಲ. ಎಲ್ಲಿಯವರೆಗೆ ನಮ್ಮ ಪ್ರಯತ್ನಗಳಲ್ಲಿ ವಿಶ್ವಾಸ ಕುಸಿಯೋದಿಲ್ವೋ ಅಲ್ಲಿಯವರೆಗೆ ಸೋಲು ನಮ್ಮನ್ನ ತಟ್ಟಲಾರದು. ಏನಂತೀರಾ?

ಪ್ರಿಯ ಕೆಳಗರೆ, ಇದುವರೆಗೂ ಕರುಣಾಳು ಬಾಬಿಳಿಕೆ ಕಾರ್ಯಕ್ರಮದಲ್ಲಿ ಬಿಡಬೇಡ ಮುಂದುವರಿಸು ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬಿಳಿಕೆ ಪುಸ್ತಕದ ಆಯ್ದ ಲೇಖನ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

0: ರಾಜ್ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಗದಲ್ಲಿ ಮೈಸೂರಿನಿಂದ
1: ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ನವರಾತ್ರಿಯ ಮೊದಲನೇ ದಿನದ ವಿಶೇಷತೆ ಕುರಿತು ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ವಿದ್ವಾನ್ ಡಾಕ್ಟರ್ ಟಿವಿ ಸತ್ಯನಾರಾಯಣ ತಲಕಾಡು, ನಿವೃತ್ತ ಉಪನಿರ್ದೇಶಕರು ಮತ್ತು ಗೌರವ ಸಲಹಾಗಾರರು, ಪ್ರಾಚ್ಯವಿದ್ಯಾ ಸಂಶೋಧನಾಲಯ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು.

ನವರಾತ್ರಿಯಲ್ಲಿ ದೇವಿ ಸಮುಪಾಸನೆ ಹಿನ್ನೆಲೆ ವಿವರಣೆ. ಪ್ರಸ್ತುತಿ ವಿದ್ವಾನ್ ಡಾಕ್ಟರ್ ಟಿವಿ ಸತ್ಯನಾರಾಯಣ ತಲಕಾಡು, ನಿವೃತ್ತ ಉಪನಿರ್ದೇಶಕರು ಮತ್ತು ಗೌರವ ಸಲಹಾಗಾರರು, ಪ್ರಾಚ್ಯವಿದ್ಯಾ ಸಂಶೋಧನಾಲಯ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. ಮನುಷ್ಯನು ತನ್ನ ಪಶುತ್ವವನ್ನು ಮತ್ತು ರಾಕ್ಷಸತ್ವವನ್ನು ಬಿಟ್ಟು ನಿಜವಾದ ತನ್ನ ಮನುಷ್ಯತ್ವ ಧರ್ಮವನ್ನು ಹೊಂದುವುದು, ಕೊನೆಗೆ ದೈವತ್ವವನ್ನು ಪಡೆಯುವುದು ಅವನ ಸ್ವಾಭಾವಿಕವೂ ಹಾಗೂ ಅನಿವಾರ್ಯವೂ ಆಗಿರುವ ಒಂದು ವಿಶೇಷ ಗುಣವಾಗಿದೆ. ಇಂತಹ ಮನುಷ್ಯನನ್ನು ನಾಗರಿಕತೆಯ ದೃಷ್ಟಿಯಲ್ಲಿ ಮತ್ತು ಸಂಸ್ಕೃತಿಯ ದೃಷ್ಟಿಯಲ್ಲಿ ಮೇಲಿನ ಹಂತಕ್ಕೆ ಏರುತ್ತಿರುವವನು ಎನ್ನುತ್ತೇವೆ. ನಮ್ಮ ಭಾರತೀಯರ ಸಂಸ್ಕೃತಿಯು ಧರ್ಮದ ನೆಲೆಗಟ್ಟಿನಲ್ಲಿ ನಿಂತಿರುವಂತಹದು. ನಾವು ನಮ್ಮ ದಿನನಿತ್ಯದ ಜೀವನ ವಿಧಾನದಲ್ಲಿ ಮಾಡುವ ಕೆಲಸಗಳು, ಆಡುವ ಮಾತುಗಳು, ಆಲೋಚಿಸುವ ಚಿಂತನೆಗಳು ಎಲ್ಲವೂ ಒಟ್ಟಾರೆಯಾಗಿ ಸಂಸ್ಕೃತಿಯಾಗುತ್ತದೆ. ಇಂತಹ ಪ್ರಗತಿ ಹೊಂದಿದ ಮಾನವನು ಅನುಸರಿಸುತ್ತಿರುವ ರೀತಿ ನೀತಿಗಳಲ್ಲಿ ದೇವರನ್ನು ಪೂಜಿಸುವುದು, ಉಪಾಸನೆ ಮಾಡುವುದು, ಧ್ಯಾನ ಮಾಡುವುದು ಎಲ್ಲವೂ ಸಹ ಒಂದು ಪ್ರಮುಖವಾದ ಧರ್ಮವೇ ಆಗಿದೆ. ಈ ಜಗತ್ತಿನಲ್ಲಿ ನಾವು ಗುರುತಿಸುವಂತಹ ಸೌಂದರ್ಯ, ನಾವು ಮಾಡಿಕೊಳ್ಳುವ ಉದ್ದೇಶ, ನಾವು ಅನುಸರಿಸುವ ಕ್ರಮ, ಇವುಗಳಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಂಬ ಮಹಾಕಾರ್ಯಗಳನ್ನು ಸುವ್ಯವಸ್ಥೆಯಿಂದ ನೆರವೇರಿಸುತ್ತಿರುವ ಒಂದು ಅಚಿಂತನೀಯವಾದ ಚೈತನ್ಯದಾಯಕ ಶಕ್ತಿಯು ಇರಬೇಕೆಂದು, ಆ ಚೈತನ್ಯಾತ್ಮಕ ಶಕ್ತಿಯೇ ದೇವರೆಂದು, ಅದು ಈ ಜಗತ್ತಿನ ಸ್ಥಿತಿಗತಿರೂಪವಾದ ಕಾರ್ಯಗಳ ನಿರ್ವಹಣೆಗಾಗಿ ಸರ್ವಜ್ಞವೂ ಸರ್ವಶಕ್ತವೂ ಆಗಿರಬೇಕೆಂದು ಹೇಳುವುದಲ್ಲದೆ, ಈ ಪ್ರಪಂಚದ ಯೋಗಕ್ಷೇಮಗಳ ನಿರ್ವಹಣೆಗಾಗಿ ಆ ದೇವರು ಎನ್ನುವ ಮಹಾಚೈತನ್ಯವು ಮಾಡಿರುವ ಈ ವ್ಯವಸ್ಥೆ ಅಥವಾ ಕಟ್ಟುಕಟ್ಟಳೆಗೆ ಮೂಲಭೂತವಾದ ತತ್ವವೇ ಧರ್ಮವೆಂದು ಹೇಳಬಹುದು. ಈ ಮೂಲಭೂತವಾದ ಅಂಶವನ್ನು ಮಹಾನಾರಾಯಣೀಯ ಉಪನಿಷತ್ತಿನಲ್ಲಿ ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಎಂಬುದಾಗಿ ಹೇಳಿದೆ. ಈ ಧರ್ಮವು ಸಾಮಾನ್ಯ ಅಥವಾ ವಿಶ್ವಧರ್ಮವೆಂದು, ವಿಶೇಷ ಧರ್ಮವೆಂದು ಎರಡು ರೀತಿಯಾಗಿದೆ. ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಂದು ಪ್ರಾಣಿಯು, ಪ್ರತಿಯೊಂದು ವಸ್ತುವು ತನ್ನ ತನ್ನ ಧರ್ಮವನ್ನು ತಪ್ಪದೆ ಆಚರಣೆ ಮಾಡುತ್ತಿರುವುದರಿಂದಲೇ ಈ ಪ್ರಪಂಚದಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಂತೋಷಗಳು ನೆಲೆಸಿವೆ. ಆದ್ದರಿಂದ ಮಾನವರು ತಮ್ಮ ಸಂಸ್ಕೃತಿಗೆ ತಕ್ಕಂತೆ ಬಯಸಿ ಪಡೆಯುತ್ತಿರುವ ಧರ್ಮ, ಅರ್ಥ, ಕಾಮಗಳು, ವಿವೇಕಿಗಳಾದ ಜನರು ಪಡೆಯಬೇಕೆನ್ನುವ ಧರ್ಮ, ಮೋಕ್ಷಗಳು ಎಂಬ ಫಲಗಳ ನಾಲ್ಕು ಪುರುಷಾರ್ಥಗಳು, ಅಂದರೆ ಮನುಷ್ಯನಿಗೆ ದೊರಕುವಂತಹ ಪ್ರಯೋಜನಗಳು ಎಂದು ಕರೆಯಲ್ಪಟ್ಟಿವೆ. ಈ ಜಗತ್ತಿನ ಸಕಲ ವ್ಯವಹಾರಗಳಿಗೂ ಕಾರಣಭೂತವಾದ ಅನಿರ್ವಚನೀಯವಾದ ಚೈತನ್ಯಾತ್ಮಕ ಶಕ್ತಿಯನ್ನು ಸಾಮಾನ್ಯ ಜನರು ದೇವರೆಂದು, ವಿವೇಕಿಗಳಾದವರು ಪರಬ್ರಹ್ಮ ಪರಮಾತ್ಮ ಎಂದು ಕರೆಯುತ್ತಾರೆ. ಇಂತಹ ದೇವರನ್ನು ಶಿವ, ವಿಷ್ಣು, ಬ್ರಹ್ಮ, ರಾಮ, ಕೃಷ್ಣ ಮೊದಲಾದ ಪುರುಷ ರೂಪಗಳಲ್ಲೂ, ಉಮಾ, ಲಕ್ಷ್ಮಿ, ಸರಸ್ವತಿ, ತ್ರಿಪುರ ಸುಂದರಿ, ಗಾಯತ್ರಿ, ಭುವನೇಶ್ವರಿ, ದುರ್ಗಾ ಮುಂತಾದ ರೂಪಗಳಲ್ಲೂ, ಹರಿಹರ ಅರ್ಧನಾರೀಶ್ವರ ಮುಂತಾದ ಸಂಯುಕ್ತ ರೂಪಗಳಲ್ಲೂ ಆರಾಧಿಸುತ್ತಾ, ಪ್ರವೃತ್ತಿ ನಿವೃತ್ತಿ ರೂಪವಾದ ಈ ಎರಡು ಧರ್ಮಗಳನ್ನು ಆಚರಿಸುವುದರ ಮೂಲಕ ಎಲ್ಲ ಜನರು ಅವರವರ ಇಷ್ಟಾರ್ಥಗಳನ್ನು ಪಡೆಯಬಹುದು. ಆದರೆ ಎಲ್ಲದಕ್ಕೂ ಮೂಲಭೂತವಾದ ದೇವತಾ ತತ್ವವು ಒಂದೇ ಆಗಿದೆ. ಆದರೂ ಆಗಾಗ್ಗೆ ಅಧರ್ಮದಿಂದ ಗ್ಲಾನಿಯುಂಟಾದಾಗ ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ರಕ್ಷಿಸುತ್ತಾ ಧರ್ಮವನ್ನು ಸ್ಥಿರವಾಗಿ ಸ್ಥಾಪಿಸುವುದಕ್ಕಾಗಿ ಆಯಾಯ ದೇಶ, ಕಾಲ, ವರ್ತನೆಗಳ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ಹಿಂದೆ ಹೇಳಿದ ಶಿವ, ಉಮಾದಿ ರೂಪಗಳು ಮತ್ತು ಇತರ ನಾಮರೂಪಗಳು ಅನೇಕವಾಗಿ ಪ್ರಕಟವಾಗುತ್ತಿರುತ್ತವೆ. ದೇವನೊಬ್ಬ

0: ನಾಮ ಹಲವು ಎಂಬ ಅಂಶವನ್ನು ಮರೆಯದೆ ನಾವು ಸದಾ ನೆನಪಿನಲ್ಲಿಟ್ಟುಕೊಂಡಿರಬೇಕು. ಧರ್ಮವು ದೇವರ ಸೇವೆ, ಪೂಜೆ, ಧ್ಯಾನ, ಜಪ, ತಪಸ್ಸು, ಜ್ಞಾನ ಮುಂತಾದ ರೂಪಗಳಲ್ಲಿಯೂ ಇರುತ್ತವೆ. ಸಗುಣ ಬ್ರಹ್ಮತತ್ವವು ಸಾಮಾನ್ಯ ಜನರಿಗೆ ಉಪದಿಷ್ಟವಾದ ತತ್ವ. ಆ ಅದ್ಭುತವಾದ ಶಕ್ತಿಗೆ ಆಕಾರವುಂಟು, ನಮ್ಮಂತೆಯೇ ಅದಕ್ಕೆ ಜೀವಾದಿಗಳುಂಟು. ಅದು ನಮ್ಮಂತೆಯೇ ಜೀವಿಸುತ್ತದೆ, ವ್ಯವಹರಿಸುತ್ತದೆ. ನಮ್ಮಂತೆಯೇ ಅದಕ್ಕೆ ಆಸೆ ಆಕಾಂಕ್ಷೆಗಳುಂಟು. ಅದೂ ಕುಡಿಯುತ್ತದೆ, ತಿನ್ನುತ್ತದೆ, ಮಲಗುತ್ತದೆ, ಮಾತನಾಡುತ್ತದೆ, ಎಲ್ಲವನ್ನೂ ಅನುಭವಿಸುತ್ತದೆ ಇತ್ಯಾದಿ. ಮನುಷ್ಯ ಸಹಜವಾದ ಬೆಳಗಿನಿಂದ ಸಂಜೆಯವರೆಗಿನ ದಿನನಿತ್ಯದ ವ್ಯವಹಾರಗಳೆಲ್ಲವನ್ನೂ ಆ ದೇವರಿಗೆ ಹೇಳಿ ನಮ್ಮಂತೆಯೇ ಭಾವಿಸುವ ರೀತಿಯು ಸಗುಣ ಬ್ರಹ್ಮತತ್ವದ ಉಪಾಸನೆಯಲ್ಲಿ ಕಂಡುಬರುತ್ತದೆ. ಸಗುಣ ಬ್ರಹ್ಮತತ್ವದ ಸ್ವರೂಪವು ಪುರುಷ ರೂಪದಲ್ಲೂ ಸ್ತ್ರೀ ರೂಪದಲ್ಲೂ ಇರಬಹುದು. ಆದ್ದರಿಂದಲೇ ಆ ಶ್ರೇಷ್ಠವಾದ ತತ್ವವನ್ನು ವೇದಾನುಸಾರಿಗಳಾದ ಆಗಮಗಳಲ್ಲಿ ಅಥವಾ ತಂತ್ರಗಳಲ್ಲಿ ಸಗುಣವೂ ಸಾಕಾರವೂ ಆಗಿರುವ ದೇವ ಅಥವಾ ದೇವತೆ ಎಂದು, ಅದೇ ಈ ಪ್ರಪಂಚದ ಹುಟ್ಟು ಸಾವು ಸ್ಥಿತಿ ಗತಿಗಳನ್ನು ಮಾಡುತ್ತಿರುವುದಾಗಿಯೂ ಮಂತ್ರಶಾಸ್ತ್ರ ತಂತ್ರಶಾಸ್ತ್ರ ಗ್ರಂಥಗಳಲ್ಲಿ ಬಲ್ಲವರು ಉಪದೇಶಿಸುತ್ತಿದ್ದಾರೆ. ಶ್ರೀವಿದ್ಯಾ ಮಂತ್ರಭಾಷ್ಯದಲ್ಲಿ ಆರಾಧ್ಯವಾದ ದೇವತೆಯನ್ನು ಜಗದಂಬಿಕೆ, ಭುವನೇಶ್ವರಿ, ತ್ರಿಪುರಸುಂದರಿ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ಮಹಾಲಕ್ಷ್ಮಿ, ದುರ್ಗಾ ಮುಂತಾದ ಹೆಸರುಗಳಿಂದ ಉಲ್ಲೇಖ ಮಾಡಿದ್ದಾರೆ. ಶಾಕ್ತಮತದ ಸಿದ್ಧಾಂತಗಳಲ್ಲಿ ಪರತತ್ವವನ್ನು ಮಹಾ ತ್ರಿಪುರಸುಂದರಿ ದೇವಿ ಎಂದು, ಆ ದೇವಿಯು ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ತ್ರಿಮೂರ್ತಿಗಳಿವು, ಸರಸ್ವತಿ, ಲಕ್ಷ್ಮಿ, ಉಮಾ ಎಂಬ ಮೂಲಭೂತವಾದ ಶಕ್ತಿ ತತ್ವಸ್ವರೂಪಳೆಂದು, ಈ ದೇವಿಯನ್ನು ಭಕ್ತರು ಸಾಮಾನ್ಯವಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂದು ಆರಾಧಿಸುತ್ತಾರೆ ಎಂಬುದಾಗಿ ಹೇಳಿದೆ. ಸ್ತ್ರೀ ಪುರುಷ ರೂಪಗಳಲ್ಲಿ ಪರತತ್ವವನ್ನು ಆರಾಧಿಸುವ ರೀತಿಯು ವೇದಗಳ ಕಾಲದಿಂದಲೇ ಪ್ರಾರಂಭವಾಗಿದೆ ಎಂದು ತಿಳಿದು ಬರುತ್ತದೆ. ದೇವಪರವಾದ ವಾಕ್ಯವನ್ನು ಮಂತ್ರವೆಂದು, ದೇವತಾಪರವಾದ ವಾಕ್ಯವನ್ನು ವಿದ್ಯೆ ಎಂದು ವ್ಯವಹರಿಸಿದ್ದಾರೆ. ಶ್ರೀವಿದ್ಯೆಗೆ ಪಂಚದಶಿ, ಪಂಚದಶಾಕ್ಷರಿ ಎಂಬ ಹೆಸರುಗಳನ್ನು ಹೇಳಿದ್ದಾರೆ. ಇದು ಆ ತ್ರಿಪುರ ಸುಂದರಿ ದೇವಿಯ ಆರಾಧನೆ, ಅನುಗ್ರಹ, ಸಂಪಾದನೆಗಳಿಗೆ ಅತ್ಯುತ್ತಮವಾದ ಶಬ್ದರೂಪವಾಗಿರುವ ಪ್ರತೀಕವಾಗಿದೆ. ದೇವಿಯ ಆರಾಧನಾ ರೂಪವಾದ ಶ್ರೀವಿದ್ಯಾ ಮಂತ್ರದ ಉಪದೇಶಕರು ಸಿದ್ಧರು ಆದ ಗುರು ಪರಂಪರೆಯಲ್ಲಿ ಮನು, ಚಂದ್ರ, ಕುಬೇರ, ಲೋಪಾಮುದ್ರ, ಕಾಮರಾಜ, ಮನ್ಮಥ, ಅಗಸ್ತ್ಯ, ನಂದಿ, ಸೂರ್ಯ, ವಿಷ್ಣು, ಕುಮಾರ, ಶಿವ, ದುರ್ವಾಸ ಮುಂತಾದವರು ಪ್ರಸಿದ್ಧರಾಗಿದ್ದಾರೆ. ಶ್ರೀ ಮಹಾ ತ್ರಿಪುರ ಸುಂದರಿ ದೇವಿಯ ಆರಾಧನೆಯಲ್ಲಿ ಸ್ಥೂಲ, ಸೂಕ್ಷ್ಮ, ಪರ ಎಂಬ ಮೂರು ಬಗೆಗಳಿವೆ. ಇವುಗಳಲ್ಲಿ ಮೊದಲನೆಯ ಸ್ಥೂಲವು ದಿವ್ಯ ಮಂಗಳ ಮೂರ್ತಿಯನ್ನು, ಎರಡನೆಯದಾದ ಸೂಕ್ಷ್ಮ ರೂಪವು ವಾಗ್ರೂಪವನ್ನು, ಮೂರನೆಯದಾದ ಪರವು ಸರ್ವವ್ಯಾಪಿಯಾದ ಚಿದ್ರೂಪವನ್ನು ಅವಲಂಬಿಸಿರುತ್ತದೆ. ದೇವಿಯ ಉಪಾಸಕನು ಏಕಾಗ್ರತೆಯನ್ನು ಹೊಂದುತ್ತಾ ಸಿದ್ಧಿ ಮಾರ್ಗದಲ್ಲಿ ಹಂತ ಹಂತವಾಗಿ ಮುಂದುವರಿಯುತ್ತಾನೆ. ಶ್ರೀವಿದ್ಯಾ ಉಪಾಸನೆಯಿಂದ ದೇವಿಯ ಸಿದ್ಧಿಯನ್ನು ಪಡೆದಿದ್ದವರಲ್ಲಿ ಇತ್ತೀಚೆಗೆ ಶ್ರೀ ಶಂಕರಾಚಾರ್ಯರು, ಶ್ರೀ ವಿದ್ಯಾರಣ್ಯರು ಪ್ರಸಿದ್ಧರು ಎನ್ನಬಹುದು. ಪರಬ್ರಹ್ಮ ತತ್ವವನ್ನು ಸ್ತ್ರೀ ಎಂದು ನಂಬಿ ಆರಾಧಿಸುವ ರೂಢಿಯು ನಮ್ಮ ಭಾರತದಲ್ಲಿ ಬಹು ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿದೆ. ಹರಪ್ಪ, ಮೊಹೆಂಜದಾರೋ ಮೊದಲಾದ ಜಾಗಗಳಲ್ಲಿ ಸಿಕ್ಕಿರುವ ಪ್ರಾಚೀನ ಸಂಸ್ಕೃತಿಯ ಸ್ವರೂಪವನ್ನು ಸೂಚಿಸುವ ಅವಶೇಷಗಳು ಇದನ್ನು ತಿಳಿಸುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಚತ್ವಾರ ಈಂ ಬಿಭ್ರತಿ ಕ್ಷೇಮಯಂತಹ ಎಂಬ ವೇದ ಮಂತ್ರದಲ್ಲಿ ದೇವಿಯ ಆರಾಧನೆಯು ಸೂಚಿತವಾಗಿದೆ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳೆಲ್ಲಕ್ಕೂ ದೇವಿಯೇ ಕಾರಣ ಎಂಬುದನ್ನು ಋಗ್ವೇದದ ಅಹಂ ರುದ್ರೇಭಿಹಿ ವಸುಭಿಹಿ ಚರಾಮಿ ಎಂಬ ದೇವಿ ಸೂಕ್ತವು ತಿಳಿಸುತ್ತದೆ. ಸ್ತ್ರೀ ರೂಪವು ತಂದೆಯಂತೆ ಜನ್ಮವನ್ನು ನೀಡುವ, ಕಾಪಾಡುವ, ಬೆಳೆಯಿಸುವ ಭಾವವನ್ನು ಸೂಚಿಸುತ್ತದೆ. ದೇವಿಯ ಸ್ತ್ರೀ ರೂಪದ ಉಪಾಸನೆಯು ಬಹು ಹಿಂದಿನಿಂದಲೂ ನಮ್ಮ ದೇಶದಲ್ಲಿ ವೇದಗಳಲ್ಲೇ ಉಕ್ತವಾಗಿದೆ. ದೇವಿ ಸೂಕ್ತ, ರಾತ್ರಿ ಸೂಕ್ತ, ಸರಸ್ವತಿ ಸೂಕ್ತ ಮುಂತಾದ ಋಗ್ವೇದದ ದೇವೀಪರವಾದ ಸೂಕ್ತಗಳಲ್ಲಿ ಈ ದೇವಿಯ ಮಹಿಮಾತಿಶಯಗಳನ್ನು ವರ್ಣಿಸಲಾಗಿದೆ. ದೇವಿಯ ಆರಾಧನೆಯು ನಮ್ಮ ಭಾರತದಲ್ಲಿ ತುಂಬ ಮುಂದುವರೆದು ತಾತ್ವಿಕ ದೃಷ್ಟಿಯಿಂದ ನಾಮ, ರೂಪ, ಲಿಂಗ ಭೇದಗಳನ್ನು ಮೀರಿ ವಿಶಾಲವಾದ ಏಕ ಮನೋಭಾವವನ್ನು ಸೂಚಿಸುತ್ತದೆ. ಅವರವರ ಆಸೆಗೆ ತಕ್ಕಂತೆ ನಾನಾ ರೀತಿಯ ಮೂರ್ತಿ ರೂಪಗಳನ್ನು ಪೂಜಿಸುವರು. ಈ ಮೂರ್ತಿ ಭೇದಗಳಲ್ಲಿ ಪರಬ್ರಹ್ಮನನ್ನು ಸ್ತ್ರೀ ರೂಪದಿಂದ ಆರಾಧನೆ ಮಾಡುವುದು ಸಹ ಬಹು ಹಿಂದಿನಿಂದಲೂ ನಡೆದು ಬಂದ ಪದ್ಧತಿ. ಸೃಷ್ಟಿಸ್ಥಿತಿ ಲಯಗಳಿಗೆ ಮುಖ್ಯ ಕಾರಣಭೂತವಾದ ಪರಮೇಶ್ವರನ ಆದಿಶಕ್ತಿಗೂ ಪರಮೇಶ್ವರನಿಗೂ ಯಾವ ವ್ಯತ್ಯಾಸವಿಲ್ಲದಿದ್ದರೂ ಹೆಸರಿನಿಂದ ಮಾತ್ರ ಸ್ತ್ರೀರೂಪವನ್ನು ಭಾವಿಸಿ ಆರಾಧನೆ ಮಾಡುವುದು ರೂಢಿಯಲ್ಲಿ ನಡೆದು ಬಂದಿರುವ ಸಂಪ್ರದಾಯ. ದೇವಿಯ ಈ ಆರಾಧನಾ ವಿಧಾನವನ್ನೇ ಶ್ರೀವಿದ್ಯೆ ಎಂದು ತಂತ್ರಮಂತ್ರಶಾಸ್ತ್ರಗಳಲ್ಲಿ ಶಾಸ್ತ್ರಜ್ಞರು ಕರೆದಿದ್ದಾರೆ. ಇನ್ನೂ ಕೆಲವು ದೇವೀಪರ ಸ್ತೋತ್ರಗಳಲ್ಲಿ ದೇವಿಯ ಸ್ವರೂಪ, ಪೂಜಾಕ್ರಮ ಮೊದಲಾದ ವಿಷಯಗಳನ್ನು ವಿಶದವಾಗಿ ವರ್ಣಿಸಿದ್ದಾರೆ. ಶ್ರೀವಿದ್ಯಾ ಮಂತ್ರದಲ್ಲಿ ಪ್ರತಿಪಾದ್ಯವಾಗಿರುವ ಉಪಾಸ್ಯ ದೇವತೆಯು ಶ್ರೀ ರಾಜರಾಜೇಶ್ವರಿ ಎಂದು, ಶ್ರೀ ಮಹಾತ್ರಿಪುರ ಸುಂದರಿ ಎಂದು ಪ್ರಸಿದ್ಧವಾಗಿದೆ. ಈ ದೇವಿಯೇ ಶ್ರೀವಿದ್ಯೆಗೆ ಅಭಿಮಾನಿ ದೇವತೆಯೂ ಹೌದು. ಹಿರಣ್ಯವರ್ಣಾಂ ಹರಿಣೀಂ ಎಂದು ಪ್ರಾರಂಭವಾಗುವ ಋಗ್ವೇದದ ಖಿಲ ಸೂಕ್ತದಲ್ಲಿ ಇದು ಶ್ರೀಸೂಕ್ತವೆಂದು ಪ್ರಸಿದ್ಧವಾಗಿರುವುದರಿಂದ ಅಲ್ಲಿ ಶ್ರೀದೇವಿಯ ಗುಣಗಳು, ಮಹಿಮೆಗಳು ವರ್ಣಿತವಾಗಿವೆ. ಅದೇ ರೀತಿಯಲ್ಲಿ ನಾಲ್ಕು ವೇದಗಳಲ್ಲಿಯೂ ರಹಸ್ಯವಾಗಿ ಅಲ್ಲಲ್ಲಿ ಶ್ರೀವಿದ್ಯೆಯನ್ನು ಉಪದೇಶಿಸಲಾಗಿದೆ. 18 ಬಗೆಯ ಮಹಾವಿದ್ಯೆಗಳಲ್ಲಿ ಈ ಶ್ರೀವಿದ್ಯೆಯು ಶ್ರೇಷ್ಠವಾದುದು. ಈ ಶ್ರೀವಿದ್ಯೆಯಲ್ಲಿ ಷೋಡಶಿ, ಮಹಾಷೋಡಶಿ ಮುಂತಾದ ವಿಶೇಷ ಭೇದಗಳಿವೆ. ಕಾಮಕಲಾ, ಸಾರ್ಥಕಲಾ, ಅರ್ಧಕಲಾ ರೂಪಗಳಲ್ಲಿಯೂ ಇದು ಪರ್ಯವಸಾನವನ್ನು ಹೊಂದುತ್ತದೆ. ಇದು ನವರಾತ್ರಿಯ ಪೂಜಾ ವಿಶೇಷದಲ್ಲಿ ನಮಗೆ ಅತ್ಯಂತ ವಿಶೇಷವಾದ ರೂಪದಲ್ಲಿ ಗೋಚರವಾಗುತ್ತದೆ.
1: ಶೈಲಪುತ್ರಿ ಯಶಸ್ವಿ.
2: ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಚೆನ್ನೈಗೆ ಭೇಟಿ. 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಇಂದು ಅಧಿಕೃತ ಚಾಲನೆ. ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ಉದ್ಘಾಟನೆ. ಪ್ರಧಾನಿ ನರೇಂದ್ರ ಮೋದಿ ಧನ್ ಧಾನ್ಯ ಕೃಷಿ ಯೋಜನೆಗೆ ಇಂದಿಗೆ 1 ವರ್ಷ. 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿ ಬಲವರ್ಧನೆಗೆ ಒತ್ತು. ಇಂದೋರ್ನಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ 3ನೇ ಟಿ20 ಕ್ರಿಕೆಟ್ ಪಂದ್ಯ. ಉಭಯ ತಂಡಗಳಿಗೆ ಮುನ್ನಡೆಯ ವಿಶ್ವಾಸ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ತಮಿಳುನಾಡಿನ ಚೆನ್ನೈಗೆ ಭೇಟಿ ನೀಡಲಿದ್ದು ಸುಮಾರು 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವಂತಹ ಚೆನ್ನೈ ಮೆಟ್ರೋ ರೈಲು ಯೋಜನೆಯ ರೈಲು ಸೇವೆಗೆ ಅವರು ಹಸಿರು ನಿಶಾನೆ ತೋರಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಪೋರೂರು ಬೈಪಾಸ್ ನಿಲ್ದಾಣದಿಂದ ಪೂನಮಲ್ಲಿ ಬೈಪಾಸ್ ನಿಲ್ದಾಣದವರೆಗೆ ಮೆಟ್ರೋ ರೈಲಿನಲ್ಲಿ ಸಂಚಾರವನ್ನ ಮಾಡಲಿದ್ದು ಬಳಿಕ ಹಿಂದಿರುಗಲಿದ್ದಾರೆ. ಪೂನಮಲ್ಲಿ ಪೋರೂರು ಮಾರ್ಗದಲ್ಲಿ 3.7 ಕಿಲೋಮೀಟರ್ ಉದ್ದದ ವಿಶಿಷ್ಟ ದ್ವಿಮಹಡಿ ರಚನೆ ನಿರ್ಮಿಸಲಾಗಿದ್ದು ಚಾಲಕರಹಿತ ರೈಲು ಸಂಚಾರಕ್ಕೆ ಅನುಕೂಲವಾಗುವ ಸುಧಾರಿತ ಸಂಕೇತ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದಲ್ಲದೆ 5 ಅಮೃತ್ ರೈಲು ನಿಲ್ದಾಣಗಳು ಸೇರಿದಂತೆ 750 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದು ಕೆಲವು ಯೋಜನೆಗಳನ್ನು ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಆಚರಣೆಗೆ ಕರ್ನಾಟಕ ಸಂಪೂರ್ಣವಾಗಿ ಸಜ್ಜಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಯುವ 10 ದಿನಗಳ ಈ ಉತ್ಸವವು ವೈವಿಧ್ಯಮಯ ಕಾರ್ಯಕ್ರಮ ಮತ್ತು ವಿವಿಧ ಪ್ರದರ್ಶನಗಳ ಜೊತೆಗೆ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ಇಂದು ಬೆಳಗ್ಗೆ 11:50 ಮಧ್ಯಾಹ್ನ 12:13 ಸಲ್ಲುವಂತಹ ಶುಭ ಧನುರ್ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಚಾಮುಂಡಿ ಬೆಟ್ಟ ಮತ್ತು ಮೈಸೂರು ಅರಮನೆ ಸೇರಿದಂತೆ ಕಾರ್ಯಕ್ರಮಗಳು ನಡೆಯುವ ಎಲ್ಲ ವೇದಿಕೆಗಳು ಸಂಪೂರ್ಣವಾಗಿ ಸಜ್ಜುಗೊಂಡಿವೆ. ಈ ಬಾರಿಯ ಸಿಎಂ ಕಪ್ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟ ಇದೇ 14ರವರೆಗೆ ನಡೆಯಲಿದ್ದು ಒಟ್ಟು 28 ಕ್ರೀಡೆಗಳಲ್ಲಿ 4,500 ಅಧಿಕ ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸಂಜೆ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆಯನ್ನ ನೀಡಲಿದ್ದಾರೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಪೊಲೀಸ್ ಇಲಾಖೆಯು ವಿಶೇಷ ವಿಸಿಟರ್ ಪೋರ್ಟಲ್ ಸೌಲಭ್ಯವನ್ನು ಕಲ್ಪಿಸಿದೆ. ಹಬ್ಬದ ಜನದಟ್ಟಣೆ ನಡುವಿನ ನೆಟ್ ವರ್ಕ್ನಲ್ಲಿಯೂ ಪೋರ್ಟಲ್ ಕಾರ್ಯನಿರ್ವಹಿಸುವಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶೃಂಗೇರಿ, ಹೊರನಾಡು, ಕಟೀಲು, ಕೊಲ್ಲೂರು ಮೊದಲಾದ ಶಕ್ತಿ ದೇವತೆ ಕ್ಷೇತ್ರಗಳಲ್ಲಿ ನವರಾತ್ರಿಯ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಲಿವೆ. ಮಂಗಳೂರಿನ ಕುದ್ರೋಳಿ, ವಿಶ್ವ ಪರಂಪರಾಕ ತಾಣವಾದಂತಹ ಹಂಪಿ, ಮಡಿಕೇರಿ ಮತ್ತು ಶ್ರೀರಂಗಪಟ್ಟಣಗಳಲ್ಲಿಯೂ ವೈವಿಧ್ಯಮಯವಾಗಿ ದಸರಾವನ್ನ ಆಚರಣೆ ಮಾಡಲಾಗುತ್ತಿದೆ. ದುರ್ಗಾದೇವಿಯ ಆರಾಧನೆಯ 9 ದಿನಗಳ ನವರಾತ್ರಿ ಉತ್ಸವವು ಇಂದು ಧಾರ್ಮಿಕ ಶ್ರದ್ಧೆ ಮತ್ತು ಸಂಭ್ರಮದಿಂದ ಆರಂಭವಾಗುತ್ತಿದೆ. ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿಯ 9 ರೂಪಗಳನ್ನು ಪೂಜೆ ಮಾಡಲಾಗುತ್ತದೆ. ಮೊದಲ ದಿನದಂದು ದುರ್ಗಾದೇವಿಯನ್ನು ಶೈಲಪುತ್ರಿಯ ರೂಪದಲ್ಲಿ ಆರಾಧನೆ ಮಾಡಲಾಗುತ್ತದೆ. ಶೈಲಪುತ್ರಿ ದೇವಿಯು ಶಕ್ತಿ, ಸ್ಥಿರತೆ ಮತ್ತು ನೂತನ ಆರಂಭಗಳ ಸಂಕೇತವಾಗಿದ್ದಾಳೆ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆಗೆ ಇಂದಿಗೆ ಒಂದು ವರ್ಷ ಸಂದಾಯವಾಗುತ್ತದೆ. ದೇಶದಾದ್ಯಂತ 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿಯನ್ನು ಬಲಪಡಿಸಲು ಕಳೆದ ವರ್ಷ ಇದೇ ದಿನ ಈ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಜಿಲ್ಲೆಯ ನಿರ್ದಿಷ್ಟ ಕೃಷಿ ಅಗತ್ಯಗಳನ್ನು ಪೂರೈಸಲು ರಾಜ್ಯ ಯೋಜನೆ ಮತ್ತು ಖಾಸಗಿ ವಲಯದ ಭಾಗವಹಿಸುವಿಕೆಯೊಂದಿಗೆ 11 ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ 36 ಕೇಂದ್ರ ಯೋಜನೆಗಳನ್ನು ಈ ಯೋಜನೆಯು ಒಟ್ಟುಗೂಡಿಸಿದೆ. ಜನಸೇವೆಯೇ ದೇಶಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ಧತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವು ವಲಯಗಳಲ್ಲಿ ಕೈಗೊಂಡಿರುವಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 2022 ನವೆಂಬರ್ 11 ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಲಾಯಿತು. 10,000 ಚದರ ಮೀಟರ್ಗಿಂತ ಹೆಚ್ಚು ಹಸಿರು ಗೋಡೆ, ನೇತಾಡುವ ಉದ್ಯಾನವನ ಮತ್ತು ಹೊರಾಂಗಣ ಉದ್ಯಾನವನ, 100% ನವೀಕರಿಸಬಹುದಾದಂತಹ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿವೆ. ಟರ್ಮಿನಲ್ ಪಕ್ಕದಲ್ಲಿ 108 ಎತ್ತರದ ಸಮೃದ್ಧಿಯ ಪ್ರತಿಮೆ ಇದೆ. 1537 ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರು ನಗರದ ಸಂಸ್ಥಾಪಕರ ಅತಿ ಎತ್ತರದ ಕಂಚಿನ ಪ್ರತಿಮೆ ಎಂದು ಸ್ಥಾಪಿಸಲಾಗಿದೆ. ಕತ್ತಿ ಸುಮಾರು 4 ಟನ್ ತೂಕವಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಡಿಸ್ ಅಬಾಬಾದಲ್ಲಿರುವಂತಹ ಆಫ್ರಿಕಾದಲ್ಲಿನ ಭಾರತದ ರಾಯಭಾರ ಕಚೇರಿಗಳ ಮುಖ್ಯಸ್ಥರ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತ ಮತ್ತು ಆಫ್ರಿಕಾ ಜಾಗತಿಕ ದಕ್ಷಿಣದ ಒಗ್ಗಟ್ಟು, ಕಾರ್ಯತಂತ್ರದ ಸ್ವಾಯತ್ತತೆ, ಬಹುಧ್ರುವೀಯತೆ ಮತ್ತು ಸಾಮಾನ್ಯ ಅಭಿವೃದ್ಧಿ ಆಕಾಂಕ್ಷೆಗಳ ಮೇಲೆ ನಿರ್ಮಿಸಲಾದಂತಹ ಆಳವಾದ ಸಂಬಂಧಗಳನ್ನು ಹಂಚಿಕೆ ಮಾಡಿಕೊಂಡಿವೆ ಎಂದು ಹೇಳಿದ್ದಾರೆ. ಇಥಿಯೋಪಿಯಾದ ರಾಜಧಾನಿಯಲ್ಲಿ ಮಾಡಿದ ಭಾಷಣದಲ್ಲಿ ಡಾ ಎಸ್ ಜೈಶಂಕರ್ ಅವರು ಭಾರತ ಆಫ್ರಿಕಾ ಪಾಲುದಾರಿಕೆಯ ಬಗ್ಗೆ ತಮ್ಮ ದೃಷ್ಟಿಕೋನವನ್ನು ಮಂಡಿಸಿದ ಒಂದು ದಿನದ ನಂತರ ಈ ಸಮ್ಮೇಳನ ನಡೆದಿದೆ. ಭವಿಷ್ಯದ ಸಹಭಾಗಿತ್ವವು ಸಾಮರ್ಥ್ಯಗಳನ್ನು ಸೃಷ್ಟಿಸಲು ಸಹಾಯವನ್ನು ಮಾಡಬೇಕು, ಅವಲಂಬನೆಗಳನ್ನು ಉತ್ತೇಜಿಸಬಾರದು ಎಂದು ಸಚಿವರು ಶುಕ್ರವಾರ ಹೇಳಿದ್ದಾರೆ. ಎಲ್ಲಾ ರೈಲು ಸೇವೆಗಳು ಇಂದು ತಮ್ಮ ಸಾಮಾನ್ಯ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸುತ್ತವೆ ಎಂದು ಉತ್ತರ ರೈಲ್ವೆ ಘೋಷಣೆ ಮಾಡಿದೆ. ದೆಹಲಿ ಮತ್ತು ಹಜರತ್ ನಿಜಾಮುದ್ದೀನ್ ರೈಲ್ವೆ ನಿಲ್ದಾಣಗಳಿಗೆ ಬೆಳಗ್ಗೆ 4 ಮಧ್ಯಾಹ್ನ 2 ಬರಬೇಕಾದಂತಹ ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳನ್ನು ರದ್ದುಗೊಳಿಸಲು ರೈಲ್ವೆ ನಿರ್ಧರಿಸಿದೆ. ಭದ್ರತಾ ಕಾರಣಗಳಿಂದಾಗಿ ಮುಚ್ಚಲ್ಪಟ್ಟಂತಹ ಎಲ್ಲ 45 ಮೆಟ್ರೋ ನಿಲ್ದಾಣಗಳ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳು ಈಗ ತೆರೆದಿವೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ತಿಳಿಸಿದೆ. ಸಂಬಂಧಪಟ್ಟಂತಹ ಎಲ್ಲ ಮೆಟ್ರೋ ರೈಲು ನಿಲ್ದಾಣಗಳಲ್ಲಿ ಇಂಟರ್ ಚೇಂಜ್ ಸೌಲಭ್ಯಗಳು ಸಹ ಲಭ್ಯವಿದೆ ಎಂದು ಅದು ತಿಳಿಸಿದೆ. ಇಂದು ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3 T20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಜರುಗಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 7 ಆರಂಭವಾಗಲಿದೆ. ರಾಂಚಿಯಲ್ಲಿ ಶುಕ್ರವಾರ ನಡೆದಂತಹ 2 T20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡವು 6 ಭಾರತವನ್ನು ಸೋಲಿಸಿದ ನಂತರ 5 ಪಂದ್ಯಗಳ ಸರಣಿ 1-1 ಸಮಬಲಗೊಂಡಿದೆ. ವೆಸ್ಟ್ ಇಂಡೀಸ್ ಭಾರತದ 250 ರನ್ಗಳ ಗುರಿಯನ್ನು ಬೆನ್ನಟ್ಟಿದ್ದರಿಂದ ಪಂದ್ಯದಲ್ಲಿ 501 ರನ್ ದಾಖಲಾಯಿತು. ವೆಸ್ಟ್ ಇಂಡೀಸ್ ನಾಯಕ ಶಾಯ್ ಹೋಪ್ 45 ಎಸೆತಗಳಲ್ಲಿ 102 ರನ್ ಗಳಿಸಿದರೆ ಶೆಫನ್ ರುದರ್ಫೋರ್ಟ್ 37 ಎಸೆತಗಳಲ್ಲಿ 84 ರನ್ ಗಳಿಸಿದರು. ಅವರ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಹೋಪ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು. ಇದಕ್ಕೂ ಮುನ್ನ ಭಾರತ ತನ್ನ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 249 ರನ್ ಗಳಿಸಿತ್ತು. ಈ ಮಧ್ಯೆ ದೇಶಿ ಋತುವಿನ ಪ್ರತಿಷ್ಠಿತ ರಣಜಿ ಟ್ರೋಫಿ ಕ್ರಿಕೆಟ್ ಟೂರ್ನಿ ಇಂದಿನಿಂದ ದೇಶದಾದ್ಯಂತ ಆರಂಭವಾಗಲಿದೆ. 8 ಬಾರಿಯ ಚಾಂಪಿಯನ್ ಕರ್ನಾಟಕ ತಂಡ ವಿಜಯವಾಡದಲ್ಲಿ ಇಂದು ಆಂಧ್ರಪ್ರದೇಶದ ಸವಾಲನ್ನು ಎದುರಿಸಲಿದೆ. ಚೀನಾದಲ್ಲಿ ನಡೆಯಲಿರುವಂತಹ 2027 ಎಎಫ್ಸಿ 17 ವರ್ಷದ ಒಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅರ್ಹತಾ ಪಂದ್ಯ ಇಂದು ಮಲೇಷ್ಯಾದ ಎಂಪಿ ಸೆಲಾಯಾಂಗ್ ಕ್ರೀಡಾಂಗಣದಲ್ಲಿ ಜರುಗಲಿದೆ. ಈ ನಿರ್ಣಾಯಕ ಈ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಫುಟ್ಬಾಲ್ ತಂಡ ಆತಿಥೇಯ ಮಲೇಷ್ಯಾವನ್ನು ಎದುರಿಸಲಿದೆ. ಪಂದ್ಯ ಡ್ರಾ ಸಾಧಿಸಿದರೂ ಭಾರತಕ್ಕೆ ಅರ್ಹತೆ ಸಿಗಲಿದೆ. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಡೆದಂತಹ ದಾಳಿಯಲ್ಲಿ 12 ಮಂದಿ ಮೃತಪಟ್ಟಿದ್ದು 300 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ನಿನ್ನೆ ದೇಶೀಯ ವಿಮಾನಗಳ ಟರ್ಮಿನಲ್ ಸಂಕೀರ್ಣದ ಮೇಲೆ ನಡೆದಂತಹ ಈ ದಾಳಿಯಲ್ಲಿ 4 ಸೌದಿ ಪ್ರಜೆಗಳು, 2 ಬಾಂಗ್ಲಾದೇಶದ ನಾಗರಿಕರು ಮತ್ತು ಅಮೆರಿಕ, ಈಜಿಪ್ಟ್, ಜೋರ್ಡಾನ್, ಸಿರಿಯಾ, ಸುಡಾನ್ ಮತ್ತು ಪ್ಯಾಲೆಸ್ತೀನ್ನ ತಲಾ ಒಬ್ಬರು ಮೃತಪಟ್ಟಿದ್ದಾರೆ. ನೆರೆಯ ಎಮನ್ನಲ್ಲಿ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರ ವಿರುದ್ಧ ಸೌದಿ ನೇತೃತ್ವದ ಮೈತ್ರಿಕೂಟ ಇತ್ತೀಚೆಗೆ ನಡೆಸಿದಂತಹ ಕಾರ್ಯಾಚರಣೆಯ ಬಳಿಕ ಸೌದಿ ಅರೇಬಿಯಾದ ವಿಮಾನ ನಿಲ್ದಾಣ, ಸೇನಾ ಮೂಲಸೌಕರ್ಯ ಮತ್ತು ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳು ಹೆಚ್ಚಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಚೆನ್ನೈಗೆ ಭೇಟಿ, 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಇಂದು ಅಧಿಕೃತ ಚಾಲನೆ. ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ಉದ್ಘಾಟನೆ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಇಂದಿಗೆ 1 ವರ್ಷ. 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿ ಬಲವರ್ಧನೆಗೆ ಒತ್ತು. ಇಂದೋರ್ನಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ 3ನೇ ಟಿ20 ಕ್ರಿಕೆಟ್ ಪಂದ್ಯ. ಉಭಯ ತಂಡಗಳಿಗೆ ಮುನ್ನಡೆಯ ವಿಶ್ವಾಸ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
5: ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.
6: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶ್ರೀ ನಾಗರಾಜು ಬೀಚಕನಹಳ್ಳಿರವರು.
5: ವಾರದ ಕಥೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
7: ಆತ್ಮೀಯರೇ, ನಮಗೆ ಗೋಂದು ಅಥವಾ ಅಂಟು ಬೇಕಾದಾಗ ಅಂಗಡಿಗೆ ಹೋಗಿ ಏನೆಂದು ಕೇಳುತ್ತೇವೆ? ಫೆವಿಕಾಲ್ ಎಂದೇ ತಾನೇ. ಅಂಟು ಅಥವಾ ಗೋಂದು ಎಂಬ ಪದಕ್ಕೆ ಪರ್ಯಾಯ ಪದವೇ ಆಗಿದೆ ಫೆವಿಕಾಲ್. ಪಿಡಿಲೈಟ್ ಎಂದರೆ ತಕ್ಷಣ ನಮಗೆ ಗೊತ್ತಾಗದಿರಬಹುದು, ಆದರೆ ಫೆವಿಕಾಲ್, ಫೆವಿಕ್ವಿಕ್, ಎಂಸಿಲ್, ಡಾಕ್ಟರ್ ಫಿಕ್ಸಿಟ್ ಎಂದರೆ ಗೊತ್ತಾಗದವರು ಯಾರೂ ಇರಲಿಕ್ಕಿಲ್ಲ. ಇವೆಲ್ಲವೂ ಪಿಡಿಲೈಟ್ನ ಉತ್ಪನ್ನಗಳೇ. ಒಂದಲ್ಲ ಒಂದು ವಸ್ತುವನ್ನು ನಾವು ಅಂಟಿಸಿಯೇ ಇರುತ್ತೇವೆ ಎಂದಾದರೆ ನಮಗೆ ಫೆವಿಕಾಲ್ ಹೆಸರು ಗೊತ್ತಿಲ್ಲದೇ ಇಲ್ಲ. ಏಷ್ಯಾದ ಅತಿದೊಡ್ಡ ಅಂಟಿನ ಕಂಪನಿ ಪಿಡಿಲೈಟ್. ಕಟ್ಟಿಗೆ ಅಂಗಡಿಯೊಂದರಲ್ಲಿ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದ ಹುಡುಗನೊಬ್ಬ ತನ್ನ ಸತತ ಪ್ರಯತ್ನ ಮತ್ತು ದೂರದೃಷ್ಟಿಯಿಂದ ಕಟ್ಟಿದ ಕಂಪನಿಯ ವಸ್ತುಗಳು ಭಾರತದ ಪ್ರತಿ ಮನೆ ಮನೆಯಲ್ಲೂ ಇವೆಯೆಂದರೆ ಅದು ಅತಿಶಯೋಕ್ತಿಯಲ್ಲ. 1925 ಗುಜರಾತ್ನಲ್ಲಿ ಜನಿಸಿದ ಬಲವಂತ್ ಪಾರೇಖ್ ರವರ ಅಜ್ಜ ನ್ಯಾಯಾಧೀಶರಾಗಿದ್ದವರು. ಈಗ ಇಂಜಿನಿಯರ್, ಡಾಕ್ಟರ್ ಆಗುವ ಒತ್ತಡ ಮಕ್ಕಳ ಮೇಲಿರುವಂತೆ ಆಗೆಲ್ಲ ವಕೀಲರಾಗುವ ಒತ್ತಡ ಇರುತ್ತಿತ್ತು. ಬಲವಂತ್ಗೂ ವಿಭಿನ್ನವಾದುದನ್ನು ಮಾಡುವ ಹಂಬಲ, ಎಲ್ಲರೂ ಮಾಡುವುದನ್ನೇ ತಾನು ಮಾಡಿದರೆ ವಿಶೇಷವೇನು ಇಲ್ಲ ಎಂಬುದು ಚಿಕ್ಕ ವಯಸ್ಸಿನಿಂದಲೇ ಆತನ ಯೋಚನೆ. ಆದರೂ ಮುಂಬೈನ ಸರ್ಕಾರಿ ಕಾನೂನು ಕಾಲೇಜಿಗೆ ಬಲವಂತರನ್ನ ಅವರ ಇಷ್ಟದ ವಿರುದ್ಧವಾಗಿ ಸೇರಿಸಲಾಯಿತು. ಆಗ ಗಾಂಧೀಜಿಯವರ ಸ್ವಾತಂತ್ರ್ಯ ಸಂಗ್ರಾಮ ಜೋರಾಗಿ ನಡೆಯುತ್ತಿತ್ತು. ಬಲವಂತ್ ಕೂಡ ಚಳವಳಿಯಲ್ಲಿ ಪಾಲ್ಗೊಳ್ಳತೊಡಗಿದರು. ಮನೆಯಲ್ಲಿ ಈ ವಿಷಯ ಗೊತ್ತಾದ ಕೂಡಲೇ ಮದುವೆ ಮಾಡಿದರೆ ಸರಿದಾರಿಗೆ ಬರುತ್ತಾನೆ ಹುಡುಗ ಎಂದು ಕಾಂತಾಬೆನ್ ಜತೆ ವಿವಾಹ ಮಾಡಲಾಯಿತು. ಪದವೀಧರನಾದರೂ ಬಲವಂತ್ಗೆ ವಕೀಲ ವೃತ್ತಿ ಕೈಗೊಳ್ಳುವುದು ಕೊಂಚವೂ ಇಷ್ಟವಿರಲಿಲ್ಲ. ಕಾನೂನು ಓದಲು ಹೋಗಿದ್ದು ಕೂಡ ಕುಟುಂಬದ ಒತ್ತಾಯಕ್ಕಷ್ಟೇ. ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆಯಲಿ ಎಂದು ಕಾನೂನು ಓದಿಸಿದರೆ ಆರಾಮಾಗಿ ನ್ಯಾಯವಾದಿ ಆಗುವ ಬದಲು ವ್ಯವಹಾರ ಮಾಡಲು ಹೊರಟ ಹುಡುಗನ ನಡೆ ಮನೆಯವರಿಗೆ ಅಕ್ಷಮ್ಯವಾಗಿ ಕಂಡಿತ್ತು. ಆದರೆ ಕೆಲವು ಸಾಧಕರಿಗೆ ಎಷ್ಟು ದೂರದೃಷ್ಟಿ ಇರುತ್ತದೆ ಎಂದರೆ ತಮ್ಮ ಸಾಮರ್ಥ್ಯದ ಬಗ್ಗೆ ಅವರಿಗೆ ಸಂಪೂರ್ಣ ನಂಬಿಕೆ. ಆದರೆ ಜಗತ್ತಿನ ಕಣ್ಣಿಗೆ ಅವರು ಅತಿ ದೊಡ್ಡ ಮೂರ್ಖರಾಗಿ ಕಾಣಿಸುತ್ತಿರುತ್ತಾರೆ. ತಾರೇಖ್ ಕುಟುಂಬವೇನು ಇದರಿಂದ ಹೊರತಾಗಿರಲಿಲ್ಲ. ಹಾಗಾಗಿ ಮನೆಯಿಂದ ವ್ಯವಹಾರಕ್ಕೆಂದು ಒಂದು ರೂಪಾಯಿ ಕೂಡ ಸಿಗುವ ಹಾಗಿರಲಿಲ್ಲ. ಬಿಸಿನೆಸ್ ಮಾಡಲು ಹಣವಿಲ್ಲದೆ ಅನಿವಾರ್ಯವಾಗಿ ನೌಕರಿ ಮಾಡಬೇಕಾಯಿತು. ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಸಹಾಯಕನಾಗಿ ಸೇರಿಕೊಂಡರು. ಕಟ್ಟಿಗೆ ವ್ಯಾಪಾರಿಯೊಬ್ಬರ ಸಹಾಯಕನಾಗಿಯೂ ಕೆಲಸ ಮಾಡಿದರು. ಉಳಿಯಲು ಬಾಡಿಗೆ ಮನೆ ಮಾಡುವ ಸಾಮರ್ಥ್ಯವೂ ಇರದೆ ಪತಿ ಪತ್ನಿ ಗೋಡೌನ್ನಲ್ಲಿಯೇ ಉಳಿಯುತ್ತಿದ್ದರು. ಈ ಸಂದರ್ಭದಲ್ಲಿ ಮೋಹನ್ ಎಂಬುವರ ಪರಿಚಯವಾಯಿತು. ಬಲವಂತ್ ಎಂಬ ತರುಣನಲ್ಲಿ ಸಾಮರ್ಥ್ಯ ಇರುವುದನ್ನು ಗುರುತಿಸಿದ ಅವರು ವ್ಯವಹಾರ ಶುರು ಮಾಡಲು ಹಣಕಾಸಿನ ನೆರವು

0: ಮಾಡಿದರು. ಅವರ ಸಹಾಯದಿಂದ ಸೈಕಲ್, ಅಡಿಕೆ, ಬಣ್ಣ ಮುಂತಾದವುಗಳ ವ್ಯವಹಾರ ಶುರು ಮಾಡಿದರು. ಲಾಭವು ಬಂದಿತು. 1954 ಸುಮಾರಿಗೆ ಸ್ವಂತ ಡೈ ಉದ್ದಿಮೆ ಶುರು ಮಾಡಿದರು ಪಾರೇಖ್. ಆಗಷ್ಟೇ ಭಾರತ ಸ್ವತಂತ್ರವಾಗಿದ್ದ ಸಮಯ. ಬೇರೆ ದೇಶಗಳಿಂದ ಆಮದಾಗುತ್ತಿದ್ದ ವಸ್ತುಗಳನ್ನು ಭಾರತದ ಉದ್ಯಮಿಗಳು ಸ್ವದೇಶದಲ್ಲಿಯೇ ತಯಾರಿಸಲು ಹೊರಟಿದರು. ಬಲ್ವಂತ್ ಕಟ್ಟಿಗೆ ವ್ಯಾಪಾರಿಯೊಬ್ಬರ ಬಳಿ ಸಹಾಯಕರಾಗಿದ್ದಾರಲ್ಲ, ಆ ಉದ್ದಿಮೆಯ ಆಳ ಅಗಲಗಳ ಪರಿಚಯ ಅವರಿಗೆ ಚೆನ್ನಾಗಿತ್ತು. ಮರದ ಕೆಲಸ ಮಾಡುವವರಿಗೆ ಮರದ ತುಂಡುಗಳನ್ನು ಜೋಡಿಸಲು ಬಹಳ ಸಮಸ್ಯೆ ಆಗುತ್ತಿರುವುದನ್ನು ಗಮನಿಸಿದ್ದರು. ಪ್ರಾಣಿಗಳ ಕೊಬ್ಬಿನಿಂದ ತಯಾರಿಸಿದ ಅಂಟನ್ನು ಬಳಸಲಾಗುತ್ತಿತ್ತು. ಬಳಸುವ ಮೊದಲು ಅದನ್ನು ಚೆನ್ನಾಗಿ ಕುದಿಸಬೇಕಿತ್ತು. ಆಮೇಲೆ ಅದನ್ನು ತಣ್ಣಗಾಗಿಸಬೇಕಿತ್ತು. ಅದು ಕೆಟ್ಟ ವಾಸನೆ ಕೂಡ ಬರುತ್ತಿತ್ತು. ಸುತ್ತ ಬಹಳ ಅನಾರೋಗ್ಯಕರ ವಾತಾವರಣ ನಿರ್ಮಾಣವಾಗುತ್ತಿತ್ತು. ಅಂಟಿನ ಗುಣಮಟ್ಟವು ಅಷ್ಟಕ್ಕಷ್ಟೇ, ಮತ್ತು ಆ ಅಂಟಿನ ತಯಾರಿಗೆ ಬಹಳ ಸಮಯ ಹಿಡಿಯುತ್ತಿತ್ತು. ಕಾರ್ಪೆಂಟರ್ಗಳ ಈ ಸಮಸ್ಯೆಯನ್ನು ಗಮನಿಸಿದ ಬಲ್ವಂತ್ ಏನನ್ನಾದರೂ ಮಾಡಬೇಕೆಂದು ಯೋಚಿಸಿ ಈ ಕುರಿತು ಬಹಳ ಗಂಭೀರವಾಗಿ ಸಂಶೋಧನೆಯಲ್ಲಿ ತೊಡಗಿದರು. ಸಿಂಥೆಟಿಕ್ ರಾಸಾಯನಿಕಗಳನ್ನು ಬಳಸಿ ಅಂಟು ತಯಾರಿಸುವ ವಿಧಾನ ಕಂಡುಹಿಡಿದೇ ಬಿಟ್ಟರು. 1959 ಪಿಡಿಲೈಟ್ ಕಂಪನಿಯನ್ನು ಸ್ಥಾಪಿಸಿ ಬಿಳಿ ಬಣ್ಣದ ಸುವಾಸನೆಯುಕ್ತ ಅಂಟನ್ನು ಮಾರುಕಟ್ಟೆಗೆ ಫೆವಿಕಾಲ್ ಎಂಬ ಹೆಸರಿನಿಂದ ಬಿಡುಗಡೆ ಮಾಡಿದರು. ಜರ್ಮನಿಯ ಅಂಟು ತಯಾರಿಕಾ ಕಂಪನಿ ಮೋವಿಕಾಲ್ ಹೆಸರಿನಿಂದ ಪ್ರಭಾವಿತರಾದ ಫೆವಿಕಾಲ್ ಎಂದು ಹೆಸರಿಟ್ಟರು. ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಯಾವ ಉದ್ದಿಮೆಯಾದರೂ ಖಂಡಿತ ಯಶಸ್ವಿಯಾಗುತ್ತದೆ. ಫೆವಿಕಾಲ್ ಅನ್ನು ಪಾರೇಖ್ ತಯಾರಿಸುವುದು ಕೂಡ ಸಮಸ್ಯೆಯ ಪರಿಹಾರಕ್ಕೆ. ಫೆವಿಕಾಲ್ ಹೆಸರು ಜನಜನಿತವಾಯಿತು. ಇಂದು ಕಂಪನಿ 1000 ಕೋಟಿಗಳ ವ್ಯವಹಾರ ಮಾಡುತ್ತಿದೆ. ವ್ಯವಹಾರಕ್ಕೆ ಬೇಕಾಗಿರುವುದು ಐಡಿಯಾಗಳು. ಓರ್ವ ಪತ್ರಕರ್ತನಿಗೆ ಹೇಗೆ ಸುದ್ದಿಯ ಮೂಲ ಹುಡುಕುವ ಜಾಣತನ ಇರಬೇಕು, ಅದೇ ರೀತಿ ವ್ಯವಹಾರಸ್ಥರಿಗೆ ಜನರ ಸಮಸ್ಯೆಯ ಅರಿವಿರಬೇಕು. ಅಷ್ಟೇ ಅಲ್ಲ, ಆ ಸಮಸ್ಯೆಗೆ ಪರಿಹಾರ ಹುಡುಕುವ ಚಾಕಚಕ್ಯತೆ ಕೂಡ ಇರಬೇಕು. ನಂತರ ಯಾವುದೇ ಕಷ್ಟಗಳಿಗೆ ಹೆದರದೆ ಮುಂದುವರಿಯುವ ಧೈರ್ಯ ಇರಬೇಕು. ಅಕಸ್ಮಾತ್ ಆಗಿ ಸೋತರೆ ಏನು ಮಾಡಬಹುದು ಎಂಬ ಲೆಕ್ಕಾಚಾರವೂ ಇರಬೇಕು. ಇದೆಲ್ಲ ಇದ್ದುದರಿಂದಲೇ ಬಲ್ವಂತ್ ಪಾರೇಖ್ ಯಶಸ್ವಿ ಉದ್ಯಮಿಯಾಗಿದ್ದು. ಗೋಡೌನ್ನಲ್ಲಿ ಮರದ ತುಂಡುಗಳ ಧೂಳಿನ ನಡುವೆ ವಾಸಿಸುತ್ತಿದ್ದವರು ದೇಶದ ಅತಿದೊಡ್ಡ ಶ್ರೀಮಂತರಲ್ಲಿ ಒಬ್ಬರೆನಿಸಿಕೊಂಡಿತು. ಪಾರೇಖ್ ತಮ್ಮ ಉತ್ಪನ್ನವನ್ನು ನೇರವಾಗಿ ಕಾರ್ಪೆಂಟರ್ಗಳಿಗೆ ಸರಬರಾಜು ಮಾಡಿದರು. ಮನೆಗೆಲಸದ ಕುಶಲಕರ್ಮಿಗಳದ್ದು ಅಸಂಘಟಿತ ವಲಯವಾದರೂ ಪ್ರಭಾವಶಾಲಿ ಎಂದವರಿಗೆ ಗೊತ್ತಿತ್ತು. ತಮ್ಮ ಉತ್ಪನ್ನದಿಂದ ಹೇಗೆ ಅವರ ಸಮಯ, ಶ್ರಮ ಉಳಿತಾಯವಾಗಿ ಹೆಚ್ಚಿನ ದುಡಿಮೆ ಮಾಡಬಹುದು ಎಂದು ಮನದಟ್ಟು ಮಾಡಿಕೊಟ್ಟರು. ಹಣ, ಸಮಯ ಎರಡು ಉಳಿದು ಶ್ರಮವು ಕಡಿಮೆಯಾದರೆ ಅಂತ ಉತ್ಪನ್ನಕ್ಕೆ ಯಾರು ತಾನೇ ಇಲ್ಲ ಎನ್ನುತ್ತಾರೆ ಹೇಳಿ? ಪಾರೇಖರ ಮಾತಿನಂತೆ ಉತ್ಪನ್ನಕ್ಕೆ ಗುಣಮಟ್ಟವೂ ಇತ್ತು. ಸಂತೃಪ್ತ ಗ್ರಾಹಕರಿಂದ ಮಿಗಿಲಾಗಿ ಜಾಹೀರಾತಾದರೂ ಯಾವುದು ಹೇಳಿ? ಶೀಘ್ರದಲ್ಲೇ ಫೆವಿಕಾಲ್ ಮನೆ ಮಾತಾಯಿತು. ಅಂಟಿಸುವ ವಸ್ತು ಯಾವುದೆಂದರೆ ಅದು ಫೆವಿಕಾಲ್ ಆಗಿ ಹೋಯಿತು. ವ್ಯವಹಾರವನ್ನೇ ತೀವ್ರಗೊಳಿಸಲು ಪಾರೇಖ್ ಅಂಟಿನ ವೈವಿಧ್ಯಮಯ ಉತ್ಪನ್ನಗಳನ್ನು ತಂದರು. ಕಾಗದ, ರಬ್ಬರ್, ಮರ, ಗ್ರಾನೈಟ್, ಯಾವ ವಸ್ತುವನ್ನು ಅಂಟಿಸಲು ಬೇಕಾದರೂ ಪಿಡಿಲೈಟ್ನ 75ಕ್ಕೂ ಹೆಚ್ಚು ಉತ್ಪನ್ನಗಳು ಇವೆ. ವಿವಿಧ ಬಗೆಯ ಗಾತ್ರದ ಟ್ಯೂಬ್ಗಳಲ್ಲಿ, ಡಬ್ಬಗಳಲ್ಲಿ ಅವು ದೊರೆಯುತ್ತವೆ. ಸಣ್ಣ ಅಂಗಡಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಅಂಗಡಿಗಳವರೆಗೂ ಎಲ್ಲ ಕಡೆಯೂ ಸಿಗುತ್ತದೆ. ಜಾಹೀರಾತುಗಳ ಮೂಲಕವೂ ಜನಮನದಲ್ಲಿ ಅಚ್ಚೊತ್ತಿತು ಫೆವಿಕಾಲ್. ಆನೆಯಿಂದ ಎಳೆಸಿದರೂ ತುಂಡಾಗದ ಫೆವಿಕಾಲ್ ಜೋಡಣೆಯ ಜಾಹೀರಾತು ಎಲ್ಲರಿಗೂ ನೆನಪಿನಲ್ಲಿ ಇರುತ್ತದೆ. 2014 ತಮ್ಮ ಜಪಾನ್ ಪ್ರವಾಸದಲ್ಲಿ ಅಲ್ಲಿನ ಪ್ರಧಾನಿಯೊಂದಿಗೆ ಮಾತನಾಡುತ್ತಾ ಭಾರತದ ಪ್ರಧಾನಿ ಮೋದಿಯವರು ನಮ್ಮ ದೇಶದ ನಡುವಿನ ಸಂಬಂಧ ಫೆವಿಕಾಲ್ಗಿಂತ ಬಲವಾದದ್ದು ಎಂದಿದ್ದು ಸುದ್ದಿಯಾಗಿತ್ತು. ವಿವಿಧ ರೀತಿಯ ಹೊಸ ಹೊಸ ಪೀಠೋಪಕರಣಗಳ ಒಂದು ಪುಸ್ತಕವನ್ನೇ ಮಾಡಿ ಅದರಿಂದಲೂ ವ್ಯಾಪಾರ ಹೆಚ್ಚಿಸಿಕೊಂಡಿತು ಪಿಡಿಲೈಟ್. ಭಾರತದ ಜನರ ಮಹತ್ವಾಕಾಂಕ್ಷೆಗಳಲ್ಲಿ ಒಂದು ಸ್ವಂತ ಮನೆ ಹೊಂದುವುದು. ಮನೆಯ ಕೆಲಸಗಳಿಗೂ ಪೀಠೋಪಕರಣಗಳಿಗೂ ಪಿಡಿಲೈಟ್ನ ಉತ್ಪನ್ನಗಳೇ ಬೇಕು. ಹಾಗಾಗಿ ಜನರ ಆರ್ಥಿಕತೆ ಸುಧಾರಿಸಿದ ಹಾಗೆ ಪಿಡಿಲೈಟ್ ಕಂಪನಿಯು ಬೆಳೆಯುತ್ತದೆ ಎನ್ನುತ್ತದೆ ಕಂಪನಿ. ಫೆವಿಕಾಲ್ ಚಾಂಪಿಯನ್ಸ್ ಕ್ಲಬ್ ಎಂಬ ಎನ್ಜಿಒ ಮೂಲಕ ಪಿಡಿಲೈಟ್ ಸಾಮಾಜಿಕ ಕಾರ್ಯಗಳಲ್ಲೂ ತೊಡಗಿಕೊಂಡಿದೆ. ಪಾರೇಖ್ ತಮ್ಮ ಕಂಪನಿಯ ವಸ್ತುಗಳು ಹೆಚ್ಚಾಗಿ ಮಾರಾಟವಾಗುತ್ತಿವೆ ಎಂದು ಆರಾಮಾಗಿ ಕುಳಿತುಕೊಳ್ಳಲಿಲ್ಲ. ಮಾರುಕಟ್ಟೆ ಬೆಳೆದಂತೆ ಬಹುತೇಕ ಎಲ್ಲ ಅಂಟು ತಯಾರಿಕಾ ಕಂಪನಿಗಳನ್ನು ಖರೀದಿಸಿದರು. ಪ್ರತಿಸ್ಪರ್ಧಿಯಾಗಬಹುದಾಗಿದ್ದ ಕಂಪನಿಗಳು ಪಿಡಿಲೈಟ್ನೊಂದಿಗೆ ಸೇರಿ ಕಂಪನಿ ಬಲವಾಗುತ್ತಾ ಹೋಯಿತು. 60 ವಜ್ರ ಮಹೋತ್ಸವ ಆಚರಿಸಿರುವ ಕಂಪನಿ 80,000 ಕೋಟಿ ಮಾರುಕಟ್ಟೆ ಮೌಲ್ಯ ಹೊಂದಿದೆ. ಏನೇ ಆದರೂ ತಮ್ಮ ಉತ್ಪನ್ನಗಳ ಗುಣಮಟ್ಟದೊಂದಿಗೆ ಎಂದೂ ರಾಜಿಗು ಮಾಡಿಕೊಳ್ಳದಿರುವುದು ಕಂಪನಿಯ ಯಶಸ್ಸಿನ ಗುಟ್ಟು. ಮಾರ್ಕೆಟಿಂಗ್ನಲ್ಲಿ ಯಾವುದೇ ಕ್ರಮ ಅನುಸರಿಸಿದರೂ ಕೊನೆಗೂ ವಸ್ತುವಿನ ಗುಣಮಟ್ಟದ ಮೇಲೆಯೇ ಅದರ ಮಾರುಕಟ್ಟೆ ನಿಂತಿರುವುದು ಎಂಬ ಸತ್ಯ ಪಾರೇಖ್ ಅವರಿಗೆ ಗೊತ್ತಿತ್ತು. ಗುಣಮಟ್ಟದೊಂದಿಗೆ ರಾಜಿ ಮಾಡಿಕೊಂಡರೆ ಸ್ವಲ್ಪ ಕಾಲ ಮಿಂಚಬಹುದು, ಬಹುದೂರದ ಹಾದಿಯನ್ನು ಕ್ರಮಿಸಲು ಆಧಾರ ಗುಣಮಟ್ಟ ಮಾತ್ರ. ಇಂದು ಪಿಡಿಲೈಟ್ನ ಉತ್ಪನ್ನಗಳು ವಿದೇಶಗಳಿಗೂ ರಫ್ತಾಗುತ್ತವೆ. ಇವತ್ತು ಗೋಂದಿನ ವ್ಯವಹಾರದಲ್ಲಿ ಭಾರತದಲ್ಲಿ ಪಿಡಿಲೈಟ್ ಏಕಸ್ವಾಮ್ಯ ಹೊಂದಿದೆ. ಚಿಕ್ಕ ಹಳ್ಳಿಯೊಂದರಿಂದ ಬಂದು ನಾಲ್ಕನೇ ದರ್ಜೆಯ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಈ ಸಾಧನೆ ಮಾಡಿದ್ದು ಎನ್ನುವುದು ನಮ್ಮ ಯುವಕರ ಕೀಳರಿಮೆಯನ್ನು ತೊಡೆದು ಹಾಕಬಹುದು. ಅವರ ವ್ಯವಹಾರದ ಜಾಣ್ಮೆ ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಬಲ್ಲದು. 2013 ನಿಧನರಾದ ಪಾರೇಖ್ ಒಂದು ಮಾದರಿಯನ್ನು ನಿರ್ಮಿಸಿ ಹೋಗಿದ್ದಾರೆ. ಜನರ ಮನೆಗಳ ವಸ್ತುಗಳನ್ನು ಜೋಡಿಸುತ್ತಾ ಇಡೀ ದೇಶದ ಜನರೊಂದಿಗೆ ಗಟ್ಟಿಯಾಗಿ ಬಂಧಿಸಲ್ಪಟ್ಟ ಫೆವಿಕಲ್ನ ವಿಶ್ವಾಸದ ಬೆಸುಗೆ ಇದೆಯಲ್ಲ, ಅದು ಖಂಡಿತವಾಗಿಯೂ ವಿಶೇಷವಾದ ಹಾಗೆ ರೋಚಕವಾದ ಒಂದು ಕಥಾನಕ. ಧನ್ಯವಾದಗಳು.
1: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
2: ಪ್ರಿಯ ಕೇಳುಗರೆ, ಇದುವರೆಗೂ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ನಾಗರಾಜು ಬೀಜಗನಹಳ್ಳಿರವರು.

ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಗದಲ್ಲಿ ಮೈಸೂರಿನಿಂದ. ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ಅರಿವೇ ಗುರು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಅರಿವೇ ಗುರು ಕಾರ್ಯಕ್ರಮದಲ್ಲಿ ಸ್ಪೋಕನ್ ಇಂಗ್ಲಿಷ್ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ಪ್ರವೀಣ್ ಎಂರವರು.

ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವು ಕಂಟಿನ್ಯೂ ಮಾಡೋಣ, ನಿನ್ನೆ ಏನ್ ಕಲ್ತಿದ್ವಿ ನೆನಪಿದೆ ಎಲ್ರಿಗೂ? ಸರಿ, ಈಗ ಪ್ರಣವನ್ ಬಗ್ಗೆ ನೋಡ್ತಾ ಹೋಗೋಣ. ಕನ್ನಡದಲ್ಲಿ ಇದನ್ನ ಏನಂತ ಕರಿತೀವಿ? ಸರ್ವನಾಮ ಅಂತ ಕರಿತೀವಿ. ನಾಮಪದ ಅಂದ್ರೆ ನಾವು ಸರ್ವನಾಮ ನೋಡೋಣ ಏನಿದೆ. ಪ್ರಣವನ್ ಅಂತ ಅಂದ್ರೆ ಏನು? ನೌನ್ನ ಬದಲಾಗಿ ಬಳಸುವಂತಹ ಪದವೇ ಪ್ರಣವನ್. ನಾಮಪದದ ಬದಲಿಗೆ ಬಳಸುವಂತಹ ಪದವನ್ನ ನಾವು ಸರ್ವನಾಮವೆಂದು ಕರೆಯುತ್ತೇವೆ. ಯಾಕೆ ಇದನ್ನ ಈ ತರ ಮಾಡ್ತೀವಿ ಅಂತ ಅಂದ್ರೆ, ಇಲ್ಲೊಂದು ವಾಕ್ಯ ಅವ್ರು ಕೊಟ್ಟಿದ್ದಾರೆ ನೋಡಿ ಏನಂತ ಅಂದ್ರೆ, ಸ ಆ ಗಾರ್ಡನ್, ಮೋಹನ್ ಒಂದು ಗಾರ್ಡನ್ ಅನ್ನು ನೋಡಿದ. ಮೋಹನ್ ವೆಂಟ್ ಇನ್ ಟು ದ ಗಾರ್ಡನ್, ಮೋಹನ್ ಗಾರ್ಡನ್ ಒಳಗೆ ಹೋದ. ದ ಗಾರ್ಡನ್ ವಾಸ್ ಬಿಗ್, ಗಾರ್ಡನ್ ತುಂಬಾ ದೊಡ್ಡದಾಗಿತ್ತು. ಮಾತ ಆಯ್ತು ನೋಡಿ, ಇಂಗ್ಲಿಷ್ ಗ್ರಾಮರ್ ಹೇಗೆ ಕಾಲಗಳಲ್ಲಿ ವ್ಯತ್ಯಾಸ ಇರುತ್ತೆ ನೋಡಿ. ದ ಗಾರ್ಡನ್ ಈಸ್ ಬಿಗ್, ಏನಿದ್ರ ಅರ್ಥ? ಗಾರ್ಡನ್ ತುಂಬಾ ದೊಡ್ಡದಾಗಿದೆ. ಈಗ ದೊಡ್ಡದಾಗಿದೆ ಅದು. ಗಾರ್ಡನ್ ವಾಸ್ ಬಿಗ್, ಗಾರ್ಡನ್ ದೊಡ್ಡದಾಗಿತ್ತು. ಮೋಹನ್ ಹೋದಂತ ಗಾರ್ಡನ್ ದೊಡ್ಡದಾಗಿತ್ತು, ಅದನ್ನ ಹೇಳ್ತಾ ಇದ್ದಾರೆ. ಸೊ ಈಸ್ ವಾಸ್, ಇಷ್ಟೇ ಚೇಂಜ್ ಮಾಡಿದ್ರೆ ಇಷ್ಟು ಬದಲಾವಣೆ ಆಗತ್ ನೋಡಿ. ಅದು ಕಲಿತೀವಿ ಇದನ್ನು ಕೂಡ ಮುಂದೆ. ಓಕೆ, ಮೋಹನ್ ಸಾ ಮೆನಿ ಫ್ಲವರ್ಸ್ ಇನ್ ದ ಗಾರ್ಡನ್, ಗಾರ್ಡನ್ ಒಳಗೆ ಬಹಳಷ್ಟು ಹೂಗಳನ್ನು ನೋಡಿದ. ದ ಫ್ಲವರ್ಸ್ ವರ್ ಬ್ಯೂಟಿಫುಲ್, ಓಕೆ, ಹೂಗಳು ತುಂಬಾ ಸುಂದರವಾಗಿದ್ದವು. ಮೋಹನ್ ಲೈಕ್ ದ ಫ್ಲವರ್ಸ್, ಮೋಹನ್ ಹೂಗಳನ್ನು ಇಷ್ಟಪಟ್ಟಿ. ಇಲ್ಲಿ ಪದೇ ಪದೇ ಪದೇ ಪದೇ ಮೋಹನ್ ಮೋಹನ್ ಮೋಹನ್ ಅಂತ ಕರೆಯೋದ್ರಿಂದ ಒಂಥರ ಮುಜುಗರ ಅನ್ಸುತ್ತೆ, ಸಂಕೋಚ ಅನ್ಸುತ್ತೆ, ಸರಿ ಅನ್ಸಲ್ಲ ಅದು ಕೇಳೋಕೆ. ಸೊ ಇದ್ರ ಬದಲಾಗಿ ಇವನಿಗೆ ಏನ್ ಬಳಸ್ತಾರೆ? ಹಿ ಅಂತ ಬಳಸ್ತಾರೆ. ಇದನ್ನ ಏನಂತ ಕರಿತೀವಿ ನಾವು? ಪ್ರಣೌನ್ ಅಂತ ಕರಿತೀವಿ. ಆಗ ಅದೇನಾಗತ್ತೆ ನೋಡಿ, ಇದನ್ನೇ ನಾವು ಸಿಂಪಲ್ ಆಗಿ ಈಗ ಪ್ರಣೌನ್ಗಳನ್ನ ಯೂಸ್ ಮಾಡಿ ಸಾಲ್ವ್ ಮಾಡಿದಾಗ, ಮೋಹನ್ ಸಾ ಗಾರ್ಡನ್, ಮೋಹನ್ ಒಂದು ಗಾರ್ಡನ್ ಅನ್ನು ನೋಡಿದ. ಹಿ ವೆಂಟ್ ಇನ್ ಟು ಇಟ್, ಅವನು ಅದ್ರೊಳಗಡೆ ಹೋದ. ಇಟ್ ವಾಸ್ ವೆರಿ ಬಿಗ್, ಅದು ತುಂಬಾ ದೊಡ್ಡದಾಗಿತ್ತು. ಹಿ ಸಾ ಮೆನಿ ಫ್ಲವರ್ಸ್ ಇನ್ ಇಟ್, ನೋಡಿ ಏನ್ ಮಾಡ್ತಾ ಇದಾರಂದ್ರೆ ಇಲ್ಲಿ ಇಟ್, ಇಲ್ಲಿ ಗಾರ್ಡನ್ ಗಾರ್ಡನ್ ಯೂಸ್ ಮಾಡಿದ್ರು ಪದೇ ಪದೇ ಅಲ್ವಾ. ಸೊ ಇಟ್, ಇಟ್ ವಾಸ್ ವೆರಿ ಬಿಗ್, ಹಿ ಸಾ ಮೆನಿ ಫ್ಲವರ್ಸ್ ಇನ್ ಇಟ್, ದೇ ವರ್ ಬ್ಯೂಟಿಫುಲ್. ದೇ ಅಂತ ಯಾವ್ದಕ್ಕೆ ಯೂಸ್ ಮಾಡಿದಾರ ಅವರು? ಫ್ಲವರ್ಸ್ಗೆ. ಹಿ ಲೈಕ್ಡ್ ದಮ್, ನೋಡಿ ಹಿ ಲೈಕ್ಡ್ ದ ಫ್ಲವರ್ಸ್, ಫ್ಲವರ್ಸ್ ಪದೇ ಪದೇ ಅದ್ರ ಬದಲಾಗಿ ಅವ್ರು ಏನ್ ಮಾಡಿದಾರೆ ಅಂತ ಅಂದ್ರೆ, ಇಲ್ಲಿ ಇಟ್, ಹಿ, ದೇ ಇವನ್ನೆಲ್ಲವನ್ನು ಕೂಡ ಯೂಸ್ ಮಾಡಿದಾರಲ್ಲ. ಸೊ ಇದನ್ನ ನಾವೇನಂತ ಕರಿತೀವಿ? ಪ್ರಣೌನ್ ಅಂತ ಕರಿತೀವಿ. ಸೊ ಈಗ ಒಂದು ಸರಳವಾಗಿ ನಾವು ನೋಡೋದಾದ್ರೆ ಯಾವ್ಯಾವ ಬರುತ್ತೆ ಪ್ರಣೌನ್ಗಳಲ್ಲಿ ಅಂತ ಅಂದ್ರೆ, ನಾವು ಅವನು ಹಿ ಹಿ ಇಟ್ ಪುಲ್ಲಿಂಗ ಪುರುಷ ಇದ್ರೆ ಅಲ್ಲಿ ಹಿ ಅಂತ ಯೂಸ್ ಮಾಡ್ತೀವಿ, ಸ್ತ್ರೀಲಿಂಗ ಇದ್ರೆ ಅದನ್ನ ಏನಂತ ಯೂಸ್ ಮಾಡ್ತೀವಿ? ಶಿ ಅಂತ ಯೂಸ್ ಮಾಡ್ತೀವಿ. ನಪುಂಸಕ ಲಿಂಗ ಇದ್ರೆ ಅದನ್ನ ಇಟ್ ಅಂತ ಯೂಸ್ ಮಾಡ್ತೀವಿ. ಇವೇ ನೀವು ಪ್ರೊನೌನ್ಸ್. ಆಮೇಲೆ ಬಹುವಚನ ಇದ್ರೆ, ಪುರುಷರು ಬಹಳ ಜನ ಇದ್ದಾರೆ, ಆಗ ಏನ್ ಯೂಸ್ ಮಾಡ್ತೀವಿ? ದೇ ಅಂತ ಯೂಸ್ ಮಾಡ್ತೀವಿ. ಓಕೆ, ಅರ್ಥ ಆಯ್ತಾ? ಸೊ ಈ ತರ ನಾವು ಕಲಿತಾ ಹೋಗ್ತೀವಿ, ನೋಡೋಣ. ಪ್ರೊನೌನ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಅದು ಕೇಳೋಕ್ ಚೆನ್ನಾಗ್ ಅನ್ಸ್ಬೇಕು ನಮಗೆ ನೋಡು, ಅದು ಒಂಥರ ಚೆನ್ನಾಗಿಲ್ಲದೆ ಇರೋ ತರ ಫೀಲ್ ಆಗಬಾರ್ದು ನಮಗಲ್ವಾ. ಈಗ ಪ್ರೊನೌನ್ಗಳ ಬಗ್ಗೆ ಸರಳವಾಗಿ ನಾವು ತಿಳ್ಕೊಂಡು ಇನ್ನು ಡೀಪ್ ಆಗಿ ಕಲಿತೀವಿ ಮುಂದೆ. ಈಗ ವರ್ಬ್ಗೆ ಹೋಗೋಣ ಸ್ವಲ್ಪ. ಇಲ್ಲಿ ಏನ್ ಮಾಡತ್ತಿದು? ಇಟ್ ಈಸ್ ದ ಸೋಲ್ ಆಫ್ ದ ಸೆಂಟೆನ್ಸ್, ಬಿಕಾಸ್ ಅ ಸೆಂಟೆನ್ಸ್ ಕೆನಾಟ್ ಬಿ ಮೇಡ್ ವಿದೌಟ್ ಅ ವರ್ಬ್. ಇದು ವರ್ಬ್ ಅಂದ್ರೆ ಏನಿದು? ಸೋಲ್. ಇದು ಸೋಲ್ ಅಂದ್ರೆ ಏನು? ಆತ್ಮ. ಯಾವುದರ ಆತ್ಮ? ವಾಕ್ಯದ ಆತ್ಮ. ವರ್ಬ್ ಕ್ರಿಯಾಪದ ಅನ್ನುವಂಥದ್ದು ವಾಕ್ಯದ ಒಂದು ಆತ್ಮ ಇದ್ದ ಹಾಗೆ. ಈಗ ಮನುಷ್ಯ ಇದನ್ನ ಅನ್ಕೊಳ್ಳೋಣ, ಮನುಷ್ಯನ ಶರೀರದಲ್ಲಿ ಆತ್ಮ ಬಿಟ್ಟು ಹೋದ್ರೆ ಅವನನ್ನ ಏನಂತ ಕರೀತಾರೆ? ಶವ ಅಂತ ಕರೀತಾರೆ. ಯಾಕೆ ಶವ ಅಂತ ಕರೀತಾರೆ? ಅವನೊಳಗಡೆ ಇರಬೇಕಾದಂತಹ ಜೀವಶಕ್ತಿನೇ ಇಲ್ಲ. ಹಾಗೇನೆ ಒಂದು ವಾಕ್ಯದಲ್ಲಿ ಇರಬೇಕಾದಂತಹ ಜೀವಶಕ್ತಿ ಯಾವುದು? ಅದು ಕ್ರಿಯಾಪದ ಅಥವಾ ವರ್ಡ್. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಕ್ರಿಯಾಪದ ಇಲ್ಲದೆ ವಾಕ್ಯ ರಚನೆ ನಮಗ್ ಮಾಡೋಕ್ ಬರೋದಿಲ್ಲ, ಇಷ್ಟು ನೆನ್ಪಿಟ್ಕೊಂಡಿರಿ. ಉದಾಹರಣೆ ನೋಡೋಣ, ಇಲ್ಲಿ ಯಾವ್ಯಾವ ಕ್ರಿಯಾಪದ ಇದೆ. ದ ಡಾಗ್ ಬಾರ್ಕ್ಸ್, ನಾಯಿ ಬೊಗಳುತ್ತದೆ ಅಲ್ವಾ. ದ ಬಾಯ್ ಲರ್ನ್ಸ್ ದ ಲೆಸನ್, ಆ ಹುಡುಗ ಪಾಠವನ್ನು ಕಲಿಯುತ್ತಾನೆ. ಲರ್ನ್ಸ್ ಕಲಿಯುತ್ತಾನೆ ಅಲ್ವಾ. ಸೊ ಹೀಗೆ ಕ್ರಿಯಾಪದಗಳನ್ನ ನಾವು ರಚನೆ ಮಾಡ್ತೀವಿ. ಮುಂದೆ ಇನ್ನು ಡೀಪ್ ಆಗಿ ಇವುಗಳ ಬಗ್ಗೆ ಕೂಡ ತಿಳ್ಕೊಳ್ತೀವಿ. ನೆಕ್ಸ್ಟ್ ಮುಂದೆ ಅಡ್ವರ್ಬ್. ಅಡ್ವರ್ಬ್ ನಲ್ಲಿ ಏನ್ ಬರುತ್ತೆ? ವರ್ಬ್ ನಲ್ಲಿ ಕ್ರಿಯೆಯನ್ನ ಹೇಳಿದ್ರು, ಅಡ್ವರ್ಬ್ ಏನ್ ಮಾಡುತ್ತೆ? ಅದೇ ಕ್ರಿಯೆಯನ್ನ ವರ್ಣನೆ ಮಾಡುತ್ತೆ. ಇಲ್ಲಿ ಹೇಳ್ತಾರೆ ನೋಡಿ, ಆನ್ ಅಡ್ವರ್ಬ್ ಈಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್. ಅಡ್ವರ್ಬ್ ಅನ್ನುವಂಥದ್ದು ಒಂದು ವರ್ಡ್, ಅದೊಂದು ಪದ.
ಪಿಚ್ ಪಿಚ್ ಅಂದ್ರೆ ಇದೆ ಎಡ್ವರ್ಬ್ ಡಿಸ್ಕ್ರೈಬ್ಸ್ ವರ್ಣನೆ ಮಾಡುತ್ತೆ ಅ ವರ್ಬ್ ಒಂದು ಕ್ರಿಯಾಪದವನ್ನ ವರ್ಣನೆ ಮಾಡುತ್ತೆ ಅನ್ ಅಡ್ಜೆಕ್ಟಿವ್ ಆರ್ ಅನದರ್ ಎಡ್ವರ್ಬ್ ಓಕೆ ಎಡ್ವರ್ಬ್ ಏನ್ ಮಾಡುತ್ತಂದ್ರೆ ಕ್ರಿಯಾಪದವನ್ನ ಅಥವಾ ಅಲ್ಲಿ ಬರುವಂತಹ ಪದಗಳನ್ನ ವರ್ಣನೆ ಮಾಡುತ್ತೆ ಅದಕ್ಕೋಸ್ಕರ ಅದನ್ನ ಕ್ರಿಯಾ ವಿಶೇಷಣ ಅಂತ ಕೂಡ ಕರೀತಾರೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಲತಾ ಸಿಂಗ್ಸ್ ಇದೇನಿದು ಒಂದು ವಾಕ್ಯ ಇಲ್ಲಿ ಲತಾ ಅನ್ನುವಂಥದ್ದು ಏನಿದು ನೌನ್ ಸಿಂಗ್ಸ್ ಅನ್ನುವಂಥದ್ದು ವರ್ಬ್ ಅಲ್ವಾ ಸೊ ಈಗ ಮುಂದೆ ಅವಳು ಹೇಗ್ ಹಾಡ್ತಾಳೆ ಸ್ವೀಟ್ಲಿ ಇದೇನಿದು ಆಡ್ವರ್ಬ್ ನಾಮಪದ ಇತ್ತು ಕ್ರಿಯಾಪದ ಬಂತು ಈ ಕ್ರಿಯಾಪದ ಹೇಗಿದೆ ಅನ್ನೋದನ್ನ ಆಡ್ವರ್ಬ್ ನಲ್ಲಿ ಬರೆದಿದ್ದಾರೆ ಅಲ್ವಾ ಈಗ ಇದನ್ನೇ ನಾವು ಇದನ್ನ ಯೂಸ್ ಮಾಡ್ಕೊಂಡು ಬರಿಬಹುದು ವಾಕ್ಯ ಎರಡು ವಾಕ್ಯ ಮಾಡ್ಬೋದು ಇದರಲ್ಲಿ ಪ್ರೊನೌನ್ ಯೂಸ್ ಮಾಡ್ಕೊಂಡು ಹೇಗಂದ್ರೆ ಲತಾ ಸಿಂಗ್ಸ್ ಶೀ ಸಿಂಗ್ಸ್ ಸ್ವೀಟ್ಲಿ ನೋಡಿ ಇಲ್ಲಿ ಲತಾ ನೌನ್ ಸಿಂಗ್ಸ್ ವರ್ಬ್ ಇಲ್ಲಿ ಶೀ ಅಂತ ಬರ್ತಿದ್ದೇನಿದು ಪ್ರೊನೌನ್ ಇಲ್ಲಿ ಸಿಂಗ್ಸ್ ಮತ್ತೆ ವರ್ಬ್ ಸ್ವೀಟ್ಲಿ ಅನ್ನುವಂಥದ್ದು ಆಡ್ವರ್ಬ್ ಈ ತರ ಅಲ್ಲಿ ಅರ್ಥ ಆಯ್ತಾ ಹಾಗೆ ನೆಕ್ಸ್ಟ್ ದ ಟ್ರೈನ್ ಅರೈವ್ಡ್ ಲೇಟ್ ನೋಡಿ ಈಗಿಷ್ಟೇ ಓದಿ ಇದನ್ನ ದ ಟ್ರೈನ್ ಅರೈವ್ಡ್ ಟ್ರೈನ್ ಬಂತು ಬಂದಿದೆ ಟ್ರೈನ್ ಕೆಲಸ ಆಗಿದೆ ಅಲ್ಲಿ ಅಲ್ವಾ ಸೊ ಅದೇನ್ ಮಾಡಿದೆ ಲೇಟ್ ಆಗಿ ಬಂದಿದೆ ಲೇಟ್ ಆಗಿ ಬರೋದು ಏನ್ ಮಾಡ್ತಿದ್ದು ಬಂದದನ್ನ ವರ್ಣನೆ ಮಾಡ್ತು ಲೇಟ್ ಆಗಿ ಬಂತು ಅಂತ ಹೇಳಿ ಅದಕ್ಕೋಸ್ಕರ ಇದೇನಾಯ್ತು ಅವಾಗ ಇದು ಆಡ್ವರ್ಬ್ ಅಲ್ವಾ ಸೊ ಹೀಗೆ ನೆಕ್ಸ್ಟ್ ಅಡ್ಜೆಕ್ಟಿವ್ ನೋಡೋಣ ಹೇಗಿದೆ ಆನ್ ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ಅಡ್ಜೆಕ್ಟಿವ್ ಅನ್ನುವಂಥದ್ದು ಒಂದು ವರ್ಡ್ ವಿಚ್ ಅಂದ್ರೆ ಏನು ಯಾವುದು ಯಾವುದು ಅಂದ್ರೆ ಇದೆ ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ ಯಾವುದು ಡಿಸ್ಕ್ರೈಬ್ ಮಾಡುತ್ತೆ ಆರ್ ಆಡ್ಸ್ ಸಮಥಿಂಗ್ ಟು ದ ಮೀನಿಂಗ್ ಆಫ್ ಅ ನೌನ್ ಆರ್ ಅ ಪ್ರೊನೌನ್ ಪ್ರೊನೌನ್ ಮತ್ತು ನೌನ್ ಗಳಿಗೆ ಏನಾದ್ರೂ ಒಂದು ಎಕ್ಸ್ಟ್ರಾ ಮೀನಿಂಗ್ ಅನ್ನ ಕೊಡುವಂತದ್ದು ಅಥವಾ ಎಕ್ಸ್ಟ್ರಾ ಏನ್ ಮಾಡುತ್ತದ್ದು ಡಿಸ್ಕ್ರೈಬ್ ವರ್ಣನೆ ಮಾಡುವಂತದ್ದನ್ನ ನಾವೇನಂತ ಕರಿತೀವಿ ವಿಶೇಷಣ ಅಥವಾ ನಾಮ ವಿಶೇಷಣ ಅಂತ ಕೂಡ ಕರಿತೀವಿ ಅದನ್ನ ಅಡ್ಜೆಕ್ಟಿವ್ ಅಂತ ಅಂದ್ರೆ ಇಲ್ಲಿ ಉದಾಹರಣೆ ಇದೆ ನೋಡಿ ಅಕ್ಬರ್ ವಾಸ್ ಅ ಇಷ್ಟೇ ಓದಿ ಅಕ್ಬರ್ ವಾಸ್ ಅ ಕಿಂಗ್ ಏನಂದ್ರೆ ಅಕ್ಬರ್ ಒಬ್ಬ ರಾಜ ಕಿಂಗ್ ಅನ್ನುವಂಥದ್ದು ಏನಿಲ್ಲಿ ನೌನ್ ಅದು ಅಲ್ವಾ ಅಕ್ಬರ್ ಅನ್ನುವಂಥದ್ದು ನೌನ್ ಓಕೆ ಸೊ ಅವನೊಬ್ಬ ರಾಜ ಹೌದು ಎಂತ ರಾಜ ಅವನು ಗ್ರೇಟ್ ಸೊ ಇದೇನಿದು ಅಡ್ಜೆಕ್ಟಿವ್ ಅರ್ಥ ಆಯ್ತಾ ಹಿ ಈಸ್ ಅ ಬಾಯ್ ಅವನೊಬ್ಬ ಹುಡುಗ ಬಾಯ್ ಅನ್ನುವಂಥದ್ದು ಏನು ನೌನ್ ಅದು ಕೂಡ ಇದು ಕೂಡ ನೌನು ಓಕೆ ಈಗ ಟಾಲ್ ಅಂತ ಇದೆ ಈ ಟಾಲ್ ಏನ್ ಮಾಡ್ತಾ ಇದೆ ಅದು ಬಾಯ್ ಹೇಗಿದ್ದಾನೆ ಅಂತ ಹೇಳ್ತಾ ಇದೆ ಎತ್ತರವಾಗಿದ್ದಾನ ಅವನು ಸೊ ಅದಕ್ಕೋಸ್ಕರ ಇದೇನಾಯ್ತು ಅಡ್ಜೆಕ್ಟಿವ್ ಇಷ್ಟೇ ನೆಕ್ಸ್ಟ್ ದೇರ್ ಆರ್ 20 ಗರ್ಲ್ಸ್ ಇನ್ ದ ಕ್ಲಾಸ್ ಇಲ್ಲಿ ನಾನೇನ್ ಹೇಳಿದ್ದೆ ಅಡ್ಜೆಕ್ಟಿವ್ ಅಂತ ಅಂದ್ರೆ ಅಡ್ಜೆಕ್ಟಿವ್ ಎರಡು ಕೆಲಸ ಮಾಡುತ್ತೆ ಒಂದು ಇಟ್ ವಿಲ್ ಡಿಸ್ಕ್ರೈಬ್ ಇಂಪಾರ್ಟೆಂಟ್ ಚೆನ್ನಾಗಿರೋದನ್ನ ಡಿಸ್ಕ್ರೈಬ್ ಮಾಡುತ್ತೆ ಆರ್ ಆಡ್ಸ್ ಸಮಥಿಂಗ್ ಟು ಆಡ್ ಮಾಡುತ್ತೆ ಇಲ್ಲಿ ನೋಡಿ ಅವ್ರು ಏನ್ ಹೇಳ್ತಾ ಇದಾರೆ ದೇರ್ ಆರ್ ಗರ್ಲ್ಸ್ ಇನ್ ದ ಕ್ಲಾಸ್ ಓಕೆ ದೇರ್ ಆರ್ 20 ಗರ್ಲ್ಸ್ ಇನ್ ದ

ಕ್ಲಾಸ್. ಅದೇನಾದ್ರೂ ವರ್ಣನೆ ಏನಾದ್ರೂ ಇದೆಯಾ? ಇಲ್ಲಿ ಗ್ರೇಟ್ ಇತ್ತು, ಇಲ್ಲಿ ಟಾಲ್ ಅಂತ ಇತ್ತು, ವರ್ಣನೆ ಇತ್ತು. ಬಟ್ ಈ ವಾಕ್ಯದಲ್ಲಿ ಎಲ್ಲಾದ್ರೂ ವರ್ಣನೆ ಕಾಣ್ತಾ ಇದೆ ನಿಮಗೆ? ವರ್ಣನೆ ಇಲ್ಲ, ಆದ್ರೆ ಏನೋ ಒಂದು ಆಡ್ ಮಾಡಿದಾರೆ ಇಲ್ಲಿ ಎಕ್ಸ್ಟ್ರಾ ಪದವನ್ನ. ಹೇಳ್ತಾ ಇದಾರೆ ಎಷ್ಟು ಜನ ಗರ್ಲ್ಸ್ ಇದಾರೆ, ಎಷ್ಟು ಜನ ಇದಾರೆ? 20. ಸೊ ಇದು 20 ಅನ್ನೋದೇನಿದು ಅಡ್ಜೆಕ್ಟಿವ್, ಅರ್ಥ ಆಯ್ತಾ? ಸೊ ಇದು ಇಲ್ಲಿ ಆಡ್ ಆಗಿದೆ ಎಕ್ಸ್ಟ್ರಾ ಪಾಯಿಂಟ್. ಓಕೆ, ನೆಕ್ಸ್ಟ್ ಶೀಸ್ ಇಂಡಿಯನ್. ಶೀಸ್ ಇದೇನಿದು ಪ್ರೊನೌನ್, ಈಸ್ ಓಕೆ ಇಂಡಿಯನ್. ಇಂಡಿಯನ್ ಅನ್ನುವಂಥದ್ದನ್ನ ಅವರು ಅಡ್ಜೆಕ್ಟಿವ್ ಆಗಿ ತಗೊಂಡಿದ್ದಾರೆ. ಯಾಕೆ? ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಲ್ವಾ, ನಾವು ಭಾರತೀಯರು ಅಂತ, ಅದಕ್ಕೆ ಅಡ್ಜೆಕ್ಟಿವ್ ತಗೊಂಡಿದ್ದಾರೆ ಅವರು. ಅಲ್ಲಿ ಕ್ರಿಯೆ ಅಡ್ವರ್ಬ್ ಆಗಲ್ಲ, ಅದು ಅಡ್ಜೆಕ್ಟಿವ್ ಆಗುತ್ತೆ. ಅದು ನೋಡಿ ನೀವು, ಬೇರೆ ಯಾವ್ದಾದ್ರು ಆಗುತ್ತಾ? ಅದು ನೌನ್ ಆಗುತ್ತಾ, ಪ್ರೊನೌನ್ ಆಗುತ್ತಾ, ನಾವು ಇಂಡಿಯನ್ ಅಂದ್ರೆ ವರ್ಬ್ ಆಗುತ್ತಾ, ಕಂಜೆಕ್ಷನ್ ಆಗುತ್ತಾ, ಇಂಟರ್ಜೆಕ್ಷನ್ ಆಗುತ್ತಾ, ಪ್ರಿಪೋಸಿಷನ್, ಏನು ಆಗಲ್ಲ. ಸೊ ಅದು ಉಳಿದೇನು ಅಡ್ಜೆಕ್ಟಿವ್ ಆಗ್ಬೇಕು. ಅದು ಅಂದ್ರೆ ಈ ಪ್ರೊನೌನ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಶಿ ಈಸ್ ಅನ್ ಇಂಡಿಯನ್, ಅರ್ಥ ಆಯ್ತಾ? ಸೊ ಹೀಗೆ ಅಡ್ಜೆಕ್ಟಿವ್ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಪ್ರಿಪೋಸಿಷನ್ಸ್, ಇವು ತುಂಬಾ ಮುಖ್ಯ. ನಾವು ವಾಕ್ಯವನ್ನ ರಚನೆ ಮಾಡುವಾಗ ಇಲ್ಲಿ ಕನ್ನಡ ವಿದ್ಯಾರ್ಥಿಗಳು ಎಡುತ್ತಾ ಇದ್ದಾರೆ ಅಂದ್ರೆ ಇವುಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಇರುವಾಗ ಪ್ರಾಬ್ಲಮ್ ಆಗುತ್ತೆ. ನೋಡೋಣ ಏನಿದೆ ಅಂತ. ಅ ಪ್ರಿಪೋಸಿಷನ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಬಿಫೋರ್ ಅ ನೌನ್ ಆರ್ ಪ್ರೊನೌನ್ ಟು ಶೋ ಇಟ್ಸ್ ರಿಲೇಷನ್ ಟು ಅದರ್ ವರ್ಡ್ಸ್ ಇನ್ ಅ ಗಿವನ್ ಸೆಂಟೆನ್ಸ್. ಪ್ರಿಪೋಸಿಷನ್ ಅಂದ್ರೆ ಏನು? ಪ್ರಿಪೋಸಿಷನ್ ಅಂತ ಅಂದ್ರೆ ನಾವು ವಾಕ್ಯದಲ್ಲಿ ನೌನ್ ಆರ್ ಪ್ರೊನೌನ್ ಜೊತೆ ಏನ್ ಸೇರಿಸ್ತೀವಲ್ವಾ, ಅವುಗಳನ್ನ ನಾವೇನಂತ ಕರಿತೀವಿ? ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಇವುಗಳನ್ನ ಉಪಸರ್ಗಾವ್ಯಯ ಅಂತ ಕೂಡ ಕರೀತಾರೆ. ಓಕೆ, ಉಪಸರ್ಗಾವ್ಯಯಗಳು ಅಂತ ಕರೀತಾರೆ ಇವುಗಳನ್ನ. ಅಂದ್ರೆ ಈಗ ಕೊಟ್ಟಿರುವಂತ ಪದ ಮತ್ತೊಂದು ಪದಕ್ಕೆ ಹೇಗೆ ಸಂಬಂಧಪಟ್ಟಿದೆ? ನಾಮಪದ ಮತ್ತು ಯಾವ್ದ್ರ ಜೊತೆ ಯೂಸ್ ಮಾಡ್ತಾರೆ ಇದನ್ನ? ಪ್ರೊನೌನ್ ಜೊತೆ ಕೂಡ ಇದನ್ನ ಯೂಸ್ ಮಾಡಲಾಗುತ್ತೆ. ಪ್ರಿಪೋಸಿಷನ್ಸ್ ಅಂದ್ರೆ ಏನ್ ಸರ್? ಇದು ನಮ್ಗೇನು ಗೊತ್ತಿಲ್ಲ ಅಂತ ಅಂದ್ರೆ ಏನಿಲ್ಲ. ನಮ್ಮ ವಾಕ್ಯದಲ್ಲಿ ನಾವು ಬಳಸ್ತೀವಿ ನೋಡಿ, ಆನ್, ಇನ್, ವಿತ್, ಇವೆಲ್ಲವೂ ಕೂಡ ಪ್ರಿಪೋಸಿಷನ್ಗಳು ಅಲ್ವಾ. ಇಲ್ಲಿ ನೋಡಿ ಏನ್ ಹೇಳ್ತಾ ಇದಾರೆ. ಈ ವಾಕ್ಯ ಓದೋಣ. ದ ಬುಕ್ ಈಸ್ ದ ಟೇಬಲ್, ಅರ್ಥ ಆಗತ್ತಾ ಇದೇನಾದ್ರು? ಆಮೇಲೆ ದೇರ್ ಈಸ್ ಅ ಕೌ, ದ ಗಾರ್ಡನ್, ಅರ್ಥ ಆಗುತ್ತಾ? ಆ ರೈಟ್ ಮೈ ಪೆನ್ ಅಂದ್ರೆ, ಐ ರೈಟ್ ಮೈ ಪೆನ್ ಅಂದ್ರೆ ಪೆನ್ ಬರಿತೀರಿ ನೀವು, ಇಲ್ಲ ಅಲ್ವಾ? ಸೊ ಏನೋ ಒಂದು ವರ್ಡ್ ಅನ್ನ ಆಡ್ ಮಾಡ್ಬೇಕಲ್ಲ ಅರ್ಥ ಬರೋ ಹಾಗೆ. ನೋಡೋಣ, ದ ಬುಕ್ ಈಸ್, ಈಗ ನೀವೇ ಹೇಳ್ರಿ ಕನ್ನಡದಲ್ಲಿ ಈ ಟೇಬಲ್ ಮೇಲೆ ಪುಸ್ತಕ ಇದೆ. ಅದನ್ನ ಹೇಗೆ ಹೇಳ್ತೀವಿ ನಾವು? ಪುಸ್ತಕವು ಟೇಬಲ್ ಮೇಲೆ ಇದೆ, ಅಥವಾ ಮೇಜಿನ ಮೇಲೆ ಇದೆ. ಮೇಲೆ ಅನ್ನೋಕೆ ಇಂಗ್ಲಿಷ್ ನಲ್ಲಿ ಏನಂತೀವಿ? ಆನ್ ಅಂತ ಅಂತೀವಲ್ವಾ, ಮೇಲೆ ಆನ್ ಅಲ್ವಾ ಮೇಲೆ ಅಂದ್ರೆ. ಸೊ ಅದನ್ನೇ ಬಳಸಿದ್ದಾರೆ, ದ ಬುಕ್ ಈಸ್ ಆನ್ ದಿ ಟೇಬಲ್, ಪುಸ್ತಕ ಟೇಬಲ್ ಮೇಲೆ ಇದೆ. ಸಿ ಆನ್ ಅನ್ನೋದು. ದೇರ್ ಈಸ್ ಅ ಕೌ, ಅಲ್ಲೊಂದು ಆಕಳಿದೆ. ಎಲ್ಲಿದೆ ಅದು? ಇನ್ ದ ಗಾರ್ಡನ್, ಆನ್ ದ ಗಾರ್ಡನ್ ಅಲ್ಲ. ಈಗ ನಾವೇ ಕನ್ನಡ ನೆನಪು ಮಾಡ್ಕೊಳ್ಳಿ, ಕನ್ನಡ ನಾವೊಂದು ಗಾರ್ಡನ್ ಇದೆ ಅನ್ಕೊಳ್ಳಿ, ಅವನು ಗಾರ್ಡನ್ ನ ಮೇಲೆ ಇದ್ದಾನೆ ಅಂತ ಹೇಳಲ್ಲ. ಎಲ್ಲಿದ್ದಾನೆ? ಗಾರ್ಡನ್ ನ ಒಳಗಡೆ ಇದ್ದಾನೆ ಅಂತ ಹೇಳ್ತೀವಲ್ವಾ. ಸೊ ಅದಕ್ಕೋಸ್ಕರ ಇನ್ ಅಂತ ಬಂದಿದೆ ಇಲ್ಲಿ. ಇನ್ ಅಂದ್ರೆ ಏನು? ಚೆಕ್ ಇನ್ ಅಂತೀವಿ ನೋಡಿ, ಒಳಗಡೆ ಬನ್ನಿ ಅಲ್ವಾ. ಆಮೇಲೆ ಐ ರೈಟ್ ವಿತ್ ಮೈ ಪೆನ್, ನಾನು ನನ್ನ ಪೆನ್ನಿನಿಂದ ಬರೆಯುತ್ತೇನೆ. ಸೊ ಅಲ್ಲಿ ಅವರು ವಿತ್ ಅಂತ ಯೂಸ್ ಮಾಡ್ತಾರೆ ಇಂಗ್ಲಿಷ್ ನವರದನ್ನು. ಅರ್ಥ ಆಯ್ತಾ ಇದು? ಆನ್, ಇನ್, ವಿತ್, ಇವೇನ್ ಮಾಡಿದೆ ಅಂದ್ರೆ ಈ ನೌನ್, ಓಕೆ, ಐ ಅನ್ನುವಂಥದ್ದು ಪ್ರೊನೌನ್, ಕೌ ಅನ್ನುವಂಥದ್ದು ನೌನ್, ಬುಕ್ ಅನ್ನುವಂಥದ್ದು ನೌನ್. ಸೊ ಈ ನೌನ್ ಈ ಟೇಬಲ್ ಜೊತೆ ಹೇಗೆ ಸಂಬಂಧ ಹೊಂದಿದೆ, ಕೌ ಈ ಗಾರ್ಡನ್ ಜೊತೆ ಹೇಗೆ ಸಂಬಂಧ ಹೊಂದಿದೆ, ಆಮೇಲೆ ನಾನು ಈ ಪೆನ್ ಜೊತೆ ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳುತ್ತೆ. ಸೊ ಇವುಗಳನ್ನ ನಾವೇನಂತ ಕರಿತೀವಿ? ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಕ್ಸಾಂಪಲ್ ನೆನ್ಬಿಟ್ಕೊಳ್ಳಿ, ನೆನ್ಪು ಬಿಡುತ್ತೆ. ಆನ್, ಇನ್, ವಿತ್ ಇವೆಲ್ಲ ಬಂದ್ರೆ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಈಗ ಇನ್ನೊಂದು ಕಂಜಂಕ್ಷನ್ ಅಂತ ಬರುತ್ತೆ. ಕಂಜಂಕ್ಷನ್ ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಈಸಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ನಿಮಗೆ. ಇಷ್ಟೇ ಓದಿ. ಏನಿದು? ಜಂಕ್ಷನ್. ಯಾವ ಜಂಕ್ಷನ್ ನೆನಪು ಬರುತ್ತೆ ನಿಮಗೆ? ರೈಲ್ವೆ ಜಂಕ್ಷನ್ ಅಲ್ವಾ. ರೈಲ್ವೆ ಜಂಕ್ಷನ್ ಅಲ್ಲಿ ಏನಾಗುತ್ತೆ? ಟ್ರೈನ್ಗಳು ದೊಡ್ಡ ದೊಡ್ಡ ಊರುಗಳನ್ನ ಸಂಪರ್ಕ ಮಾಡುತ್ತಲ್ವಾ. ಈಗ ಹುಬ್ಳಿ ಜಂಕ್ಷನ್ ಅಂತ ತಗೊಂಡ್ರೆ ನೀವು, ಈ ಕಡೆಯಿಂದ ಬೆಂಗಳೂರಿಂದ ಬರುವಂತ ಟ್ರೈನು ಈ ಕಡೆ ಮತ್ತೊಂದು ಯಾವ್ದೋ ಬರುವಂತ ಟ್ರೈನ್ಗಳು ಇಲ್ಲಿ ಬಂದು ಕೂಡುತ್ತಲ್ವಾ. ಸೊ ಇದೊಂದು ದೊಡ್ಡ ಜಾಗ, ಇದೊಂದು ದೊಡ್ಡ ಜಾಗ, ಎರಡನ್ನು ಕೂಡ ಈ ಜಂಕ್ಷನ್ ಏನ್ ಮಾಡುತ್ತೆ? ಜೋಡಿಸುತ್ತೆ. ಸೊ ಇಲ್ಲಿ ಕಂಜಂಕ್ಷನ್ ಗಳು ಏನ್ ಮಾಡುತ್ತೆ ಅಂತ ಅಂದ್ರೆ, ಅ ಕಂಜಂಕ್ಷನ್ ಈಸ್ ಅ ವರ್ಡ್. ಕಂಜಂಕ್ಷನ್ ಅನ್ನೋಂತ ಒಂದು ವರ್ಡ್ ದಾಟ್, ಅದು ದಾಟ್ ಅಂದ್ರೆ ಇದೆ ಕಂಜಂಕ್ಷನ್. ಜಾಯಿನ್ಸ್ ಆರ್ ಕನೆಕ್ಟ್ಸ್ ವರ್ಡ್ಸ್, ಪದಗಳನ್ನ ಜೋಡಿಸುತ್ತೆ. ಓಕೆ, ಆರ್ ಫ್ರೇಸಸ್ ಆರ್ ಸೆಂಟೆನ್ಸಸ್, ಅದು ಶಬ್ದಗಳನ್ನು ಜೋಡಿಸಬಹುದು. ಆಮೇಲೆ ಏನ್ ಮಾಡಬಹುದು? ಶಬ್ದಗಳ ಸಮೂಹವನ್ನು ಜೋಡಿಸಬಹುದು, ಅಥವಾ ಒಂದು ವಾಕ್ಯವನ್ನು ಜೋಡಿಸಬಹುದು. ಇವುಗಳನ್ನ ಏನಂತ ಕರಿತೀವಿ ನಾವು? ಕಂಜಂಕ್ಷನ್ಸ್ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಇಲ್ಲಿದೆ. ಹಿ ಈಸ್ ಟಾಲ್, ಅವನು ಎತ್ತರವಾಗಿದ್ದಾನೆ. ಆಮೇಲೆ ಹೀಸ್ ಟಾಲ್ ಥಿನ್ ಅಂತ ಅನ್ಬಹುದು, ಬಟ್ ಅದು ಚೆನ್ನಾಗಿ ಅನಿಸ್ಬೇಕಲ್ವ ನಮಗೆ. ಹೀಸ್ ಟಾಲ್, ಎತ್ತರವಾಗಿದ್ದಾನೆ, ಅಂಡ್
ಥಿನ್, ಅವನು ಸನಕಲ್ಲಾಗಿದ್ದಾನೆ, ಬಡಕಲ್ಲಾಗಿದ್ದಾನೆ. ಸೊ ಇವೆರಡು ಪದ ಅಲ್ವಾ ಇವು, ಟಾಲ್ ಮತ್ತು ಥಿನ್ ಅನ್ನ ಏನ್ ಮಾಡಿಸಿದಾರೆ ಇಲ್ಲಿ, ಜೋಡಿಸಿದ್ದಾರೆ. ಯಾವ ಪದ ಬಳಸಿದಾರೆ ಅದಕ್ಕೆ? ಹ್ಯಾಂಡ್. ಅಂದ್ರೆ ಏನಿದ್ರ ಅರ್ಥ, ಅವನು ಎತ್ತರವಾಗಿದ್ದಾನೆ ಮತ್ತು ಸಣ್ಣದಾಗಿದ್ದಾನೆ ಅಥವಾ ಬಡಕಲು ಇದ್ದಾನೆ ಅಂತ ಹೇಳೋದು. ಟಾಲ್ ಅಂಡ್ ಥಿನ್ ಅಂತ. ಅಂದ್ರೆ ನೆಕ್ಸ್ಟ್, ಹಿ ರ್ಯಾನ್ ಫಾಸ್ಟ್, ಅವನು ತುಂಬಾ ವೇಗವಾಗಿ ಓಡುತ್ತಾನೆ. ಅವನು ತುಂಬಾ ವೇಗವಾಗಿ ಓಡಿದ, ರ್ಯಾನ್ ಅಂತ ಇದೆ. ರನ್ ಅಂದ್ರೆ ವರ್ತಮಾನ ಕಾಲ, ಇದು ರ್ಯಾನ್ ಆಗತ್ತೆ ಭೂತ್ ಕಾಲದಲ್ಲಿ. ತುಂಬಾ ವೇಗವಾಗಿ ಓಡಿದ, ಬಟ್ ಆದ್ರೆ ಮಿಸ್ಡ್ ದ ಟ್ರೈನ್, ತುಂಬಾ ವೇಗವಾಗಿ ಓಡಿದ ಆದ್ರೆ ಟ್ರೈನ್ ಮಿಸ್ ಮಾಡ್ಕೊಂಡ. ಕನ್ನಡದಲ್ಲಿ ಕೂಡ ಆದ್ರೆ ಅಂತೀವಲ್ವಾ, ಆದ್ರೆ ಅನ್ನೋದಕ್ಕೆ ಏನಿದೆ, ಬಟ್ ಬಟ್ ಯೂಸ್ ಮಾಡ್ತೀವಲ್ವಾ. ಸೊ ಹಾಗೆ ನೆಕ್ಸ್ಟ್, ಈಸ್ ದಿಸ್ ಅ ಟೀ, ಇದು ಟೀ, ಇದು ಚಹಾನ ಆರ್ ಕಾಫಿ, ಇದು ಚಹಾ ಅಥವಾ ಕಾಫಿ. ಇಲ್ಲಿ ಈಗ ಇನ್ನೊಂದು ಥಿಂಕ್ ಮಾಡೋಣ, ಏನಂದ್ರೆ ಪ್ರಿಪೋಸಿಷನ್ಸ್ ಅನ್ನ ಆಡ್ ಮಾಡೋಕೆ ಟ್ರೈ ಮಾಡೋಣ. ಇದ್ರ ಮೇಲೆ ಏನ್ ಕಲ್ತಿದೀವಿ, ಪ್ರಿಪೋಸಿಷನ್ಸ್ ಏನಿದ್ವು ಅಲ್ಲಿ ಎಕ್ಸಾಂಪಲ್ಸ್. ಹಿ ಈಸ್ ಟಾಲ್ ಅಂಡ್ ಬಿಡ್ರಿ, ಬೇರೆ ಹಾಕ್ರಿ ನೋಡೋಣ. ಹಿ ಈಸ್ ಟಾಲ್ ಆನ್ ಥಿನ್, ಕರೆಕ್ಟಾ? ಇಲ್ಲ. ಹಿ ಈಸ್ ಟಾಲ್ ಇನ್ ಥಿನ್, ಕರೆಕ್ಟಾ? ಇಲ್ಲ. ಹಿ ಈಸ್ ಟಾಲ್ ವಿತ್ ಥಿನ್ ಅಂದ್ರೆ ಕರೆಕ್ಟಾ? ಕರೆಕ್ಟ್ ಆಗಲ್ಲ ಅದು. ಆಮೇಲೆ ಇದನ್ನ ತಗೊಳ್ರಿ, ಈಸ್ ದಿಸ್ ಟೀ ಆನ್ ಕಾಫಿ, ಕರೆಕ್ಟ್ ಆಗತ್ತಾ? ಈಸ್ ದಿಸ್ ಟೀ ಇನ್ ಕಾಫಿ, ಕರೆಕ್ಟ್ ಆಗತ್ತಾ? ಕಾಫಿನಲ್ಲಿ ಟೀ ಹಾಕಿ ಕೊಡ್ತಾರ ಯಾರಾದ್ರೂ? ಸೊ ನಾವೇ ಜಸ್ಟ್ ಥಿಂಕ್ ಮಾಡಿದಾಗಲೂ ಕೂಡ ಕಂಜಂಕ್ಷನ್ಗೂ ಮತ್ತು ಪ್ರಿಪೋಸಿಷನ್ಸ್ಗೂ ಇರುವಂತ ವ್ಯತ್ಯಾಸ ಗೊತ್ತಾಗುತ್ತೆ. ಪ್ರಿಪೋಸಿಷನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ? ನೌನ್ ಮತ್ತು ಪ್ರೊನೌನ್ಗಳ ಜೊತೆ ಇನ್ನೊಂದು ಪದವನ್ನು ಜೋಡಿಸುವಾಗ. ಬಟ್ ಕಂಜಂಕ್ಷನ್ ಅಂತ ಬಂದಾಗ ಇಲ್ಲಿ ವರ್ಡ್ಗಳನ್ನ ಜೋಡಿಸುವಾಗ ಯೂಸ್ ಮಾಡ್ತೀವಿ ನಾವು. ನೌನ್ಗೂ ಪ್ರೊನೌನ್ಗೂ ಇಲ್ಲಿ ಸಂಬಂಧ ಬರೋದು. ಓಕೆ, ಸೊ ಇಲ್ಲಿ ನೋಡಿ, ದೂರ ಇದೆ ಇದು. ಯಾವುದು? ನೌನ್ಗಳು ತುಂಬಾ ದೂರ ಇದೆ. ಯಾವ್ದ್ರಿಂದ? ಈ ಕಂಜಂಕ್ಷನ್ ಗಳಿಂದ. ಅಲ್ಲಿ ಸಮೀಪ ಇತ್ತು. ಓಕೆ, ಹಿ ಈಸ್ ಇನ್ ದ ಗಾರ್ಡನ್, ಹಿ ಈಸ್ ಇನ್ ಬಂದಿತ್ತು ಅಲ್ಲಿ ಅಲ್ವಾ, ಆತರ. ನೆಕ್ಸ್ಟ್, ಗೋಪಿ ಈಸ್ ಅಬ್ಸೆಂಟ್ ಬಿಕಾಸ್ ಹಿ ಈಸ್ ಇಲ್. ಏನಿದ್ರ ಅರ್ಥ, ಇಲ್ ಅಂದ್ರೆ ಏನು? ಅನಾರೋಗ್ಯ ಅಲ್ವಾ. ಸೊ ಗೋಪಿ ಅಬ್ಸೆಂಟ್ ಆಗಿದ್ದಾನೆ, ಬಂದಿಲ್ಲ ಅವನು. ಕಾರಣ ಏನು? ಬಿಕಾಸ್, ಯಾಕಂದ್ರೆ ಹಿ ಈಸ್ ಇಲ್. ಇಲ್ಲಿ ಇನ್ನೊಂದು ಕೆಲಸ ಮಾಡೋಣ, ಬಿಕಾಸ್ ಬದಲಿಗೆ ಆ್ಯಂಡ್ ಹಾಕೋಣ. ಗೋಪಿ ಈಸ್ ಅಬ್ಸೆಂಟ್ ಆ್ಯಂಡ್ ಹಿ ಈಸ್ ಇಲ್. ಗೋಪಿ ಹಾಜರಿಲ್ಲ ಮತ್ತು ಅವನಿಗೆ ಹುಷಾರಿಲ್ಲ. ಸರಿ ಅನ್ಸುತ್ತಾ ಅದು? ಈಗ ನಿಮ್ ಕ್ಲಾಸ್ ಅಲ್ಲಿ ಸರ್ ಕೇಳ್ತಾ ಇದಾರೆ, ಗೋಪಿ ಯಾಕೆ ಬಂದಿಲ್ಲ? ಸರ್ ಅವನ್ ತರಗತಿಗೆ ಬಂದಿಲ್ಲ ಮತ್ತು ಅವನಿಗೆ ಹುಷಾರಿಲ್ಲ. ಸರಿ ಅನ್ಸುತ್ತಾ ಅದು? ಸರಿ ಅನ್ಸಲ್ಲ. ಸರ್ ಅವನ್ ತರಗತಿಗೆ ಬಂದಿಲ್ಲ ಯಾಕಂದ್ರೆ ಅವನಿಗೆ ಹುಷಾರಿಲ್ಲ. ಯಾಕಂದ್ರೆ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡ್ತೀವಿ ಬಿಕಾಸ್. ಇಂಗ್ಲಿಷ್ ಈಸಿ ಇದೆ ಅಲ್ವಾ? ಸೊ ಅರ್ಥ ಆಯ್ತಾ? ಪ್ರಿಪೋಸಿಷನ್ಗೂ ಕಂಜಂಕ್ಷನ್ಗೂ ವ್ಯತ್ಯಾಸ ಗೊತ್ತಿರಬೇಕು. ಪ್ರಿಪೋಸಿಷನ್ಸ್ ಗೆ ಉದಾಹರಣೆಗಳು ಆನ್, ಇನ್, ವಿತ್. ಕಂಜಂಕ್ಷನ್ ಗೆ ಉದಾಹರಣೆಗಳು ಆಂಡ್, ಬಟ್, ಬಿಕಾಸ್. ಈಗ ಸದ್ಯಕ್ಕೆ ಅಷ್ಟು ಕಲ್ತಿದೀವಿ, ಮುಂದೇನು ಕಲಿತೀವಿ ಬಹಳ. ನೆಕ್ಸ್ಟ್, ಈಗ ಲಾಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಬಂದ್ರೆ ನಮ್ಗೇನ್ ಸಿಗುತ್ತೆ? ಇಂಟರ್ಜೆಕ್ಷನ್. ಸ್ಪೆಲ್ಲಿಂಗ್ ಗೊತ್ತಿರಬೇಕು, ಇನ್ನು ಸ್ಪೆಲ್ಲಿಂಗ್ ಕೂಡ ಕಲಿಬೇಕು ನೀವು, ಗಮನ ಇಟ್ಕೊಂಡು. ಇಲ್ಲಿ ನೋಡಿ, ಅಲ್ಲೇನಿತ್ತು? ಕನ್ಜಂಕ್ಷನ್ ಇತ್ತದು. ಸ್ಪೆಲ್ಲಿಂಗ್ ನೋಡಿ, ಎಲ್ಲ ಗೊತ್ತಿರಬೇಕು. ಇಂಟರ್ಜೆಕ್ಷನ್ ನೋಡೋಣ ಏನಿದೆ, ಏನ್ ಹೇಳ್ತಾ ಇದಾರೆ ಇಲ್ಲಿ. ಆ ಇಂಟರ್ಜೆಕ್ಷನ್ ಇಸ್ ಅ ವರ್ಡ್, ಪಿಚ್. ಪಿಚ್ ಅಂದ್ರೆ ಇಂಟರ್ಜೆಕ್ಷನ್. ಎಕ್ಸ್ಪ್ರೆಸ್ಸಸ್, ಅದೇನ್ ಮಾಡುತ್ತೆ? ಎಕ್ಸ್ಪ್ರೆಸ್ ಮಾಡುತ್ತೆ, ಹೇಳುತ್ತೆ. ಏನ್ ಹೇಳುತ್ತೆ? ಸಡನ್ ಫೀಲಿಂಗ್ ಆಫ್ ದ ಮೈಂಡ್, ನಮ್ಮ ಮನಸ್ಸಿನಲ್ಲಿ ಬರುವಂತ ಭಾವನೆಗಳಿದೆಯಲ್ಲ, ಆ ಭಾವನೆಗಳನ್ನ ಹೇಳುತ್ತಂತೆ ಅಂದ್ರು ಅದು. ಇಟ್ ಮೇ ಎಕ್ಸ್ಪ್ರೆಸ್ ಸರ್ಪ್ರೈಸ್, ಆಶ್ಚರ್ಯವನ್ನ, ಜಾಯ್ ಸಂತೋಷವನ್ನ, ಆಂಗರ್ ಸಿಟ್ಟನ್ನ, ಸಾರೋ ದುಃಖವನ್ನ, ಇವೆಲ್ಲವನ್ನು ಕೂಡ ಎಕ್ಸ್ಪ್ರೆಸ್ ಯಾವ್ದು ಮಾಡುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ? ಇಂಟರ್ಜೆಕ್ಷನ್ ಅಂತ ಕರಿತೀವಿ ಅಲ್ವಾ. ಸರಿ, ಹಾಗಾದ್ರೆ ನೋಡೋಣ ಯಾವ್ಯಾವ್ದು ಬರುತ್ತೆ ಇಂಟರ್ಜೆಕ್ಷನ್ ಅಲ್ಲಿ. ಅಲಾಸ್, ಹಿ ಈಸ್ ಡೆಡ್, ಅಯ್ಯೋ ಅವನು ಸತ್ತೋದ. ಓ ಹೌ ಸ್ಪ್ಲೆಂಡಿಡ್, ಭವ್ಯವಾದ. ಓಕೆ, ಯಾವ್ದಾದ್ರು ಒಂದು ಗ್ರೇಟ್ ವಸ್ತುವನ್ನ ನೋಡಿದಾಗ, ಅಥವಾ ತಾಜ್ ಮಹಲ್ ಅನ್ನ ಹೋಗಿ ನೋಡಿದಿರ ಅನ್ಕೋಣ, ಕೆಂಪು ಕೋಟೆಯನ್ನ ನೋಡಿದಿರ ಅನ್ಕೊಳ್ಳೋಣ, ಮೈಸೂರು ಅರಮನೆಯನ್ನ ನೋಡಿದಿರ ಅನ್ಕೊಂಡು ಹೋಗಿ, ವಾವ್ ಹೌ ಸ್ಪ್ಲೆಂಡಿಡ್, ಎಷ್ಟು ವೈಭವವಾಗಿದೆ ಇದು ಅಲ್ವಾ. ಆಮೇಲೆ ಹೆಲೋ, ವೆನ್ ಡಿಡ್ ಯು ಕಮ್, ಹಲೋ ಯಾವಾಗ ಬಂದೆ ನೀನು ಅಲ್ವಾ. ಆಮೇಲೆ ಬ್ರಾವೋ, ವೆಲ್ ಡನ್. ಭೇಷ್, ತುಂಬಾ ಚೆನ್ನಾಗಿ ಮಾಡಿದೆ. ವೆಲ್ ಡನ್, ತುಂಬಾ ಚೆನ್ನಾಗಿ ಮಾಡಿದೀಯ ಅಂತ ಹೇಳ್ತೀವಲ್ವಾ. ಸೊ ಇಲ್ಲಿ ನಾವೇನ್ ಬಳಸ್ತೀವಿ, ಇದೇನಂತೀವಿ ಅಂದ್ರೆ ಇದಕ್ಕೆ ಇಂಟರ್ ಜೆಕ್ಷನ್. ಸ್ಪೆಲ್ಲಿಂಗ್ ನೋಡ್ಕೊಡ್ರಿ ಒಂದ್ಸಾರಿ, ಕಣ್ಮುಚ್ಚಿರಿ, ಕಣ್ಮುಚ್ಕೊಂಡು ಏನ್ ಮಾಡ್ಕೊಡ್ರಿ ನೋಡೋಣ. ಸ್ಪೆಲ್ಲಿಂಗ್ ಇಂಟರ್ ಜೆಕ್ಷನ್ ಅಂತ ಇದೆ ಅದು ಅಲ್ವಾ. ಸ್ಪೆಲ್ಲಿಂಗ್ ಕೂಡ ಇಂಪ್ರೂವ್ ಆಗ್ಬೇಕು ನಿಮ್ದು ಇನ್ ಮುಂದೆ. ವೆರಿ ಗುಡ್. ಸೊ ಇಲ್ಲಿ ಬಳಸುವಂತ ಅಲಾಸ್, ಓ, ಹ್ಯಾಲೋ, ಬ್ರಾವೋ ಆರ್ ದ ಇಂಟರ್ ಜೆಕ್ಷನ್ಸ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವಾಗ ಯಾವಾಗ ಏನೇನನ್ನ ಬಳಸ್ತಾರಂತ ಹೇಳಿ. ಅಲಾಸ್ ಇದನ್ನ ಯಾವಾಗ ಬಳಸ್ತಾರಂದ್ರೆ ಸಾರೋ ದುಃಖವನ್ನ ಹೇಳುವಾಗ ಬಳಸ್ತಾರೆ ಇದನ್ನ. ಆಮೇಲೆ ಓ ಇದನ್ನ ಯಾವಾಗ ಬಳಸ್ತಾರೆ? ಸರ್ಪ್ರೈಸ್, ಆಶ್ಚರ್ಯ ಆದಾಗ. ಆ ಅನ್ನೋದನ್ನ ಖುಷಿ ಆದಾಗ ಬಳಸ್ತಾರೆ.
ಅಹೋ ಅನ್ನೋದು ಖುಷಿ ಆದಾಗ, ಆಮೇಲೆ ಓಹೋ ಅನ್ನೋದು ಕೂಡ ಜಾಯ್ ಸರ್ಪ್ರೈಸ್ ಆದಾಗ, ಆಮೇಲೆ ಹುರ್ರಿ ಅನ್ನೋದು ಕೂಡ ಖುಷಿ ಆದಾಗ, ಬ್ರಾವೋ ಮತ್ತೆ ಹೆಲೋ ಅನ್ನೋದನ್ನು ಕೂಡ ಖುಷಿಯಿಂದಾನೆ ಬಳಸ್ತಾರೆ. ಓ ಊ ಇವೆಲ್ಲವನ್ನು ಕೂಡ ಪೇನ್ ಮತ್ತು ಪ್ಲೆಜರ್ ಖಾಲಿ ಬಿಡಿದಾಗ ಓ ಮಾಡ್ತೀವಲ್ವಾ, ಸೊ ಹಾಗೆ ಇವುಗಳನ್ನ ಬಳಸ್ತಾ ಇರ್ತೀವಿ ನಾವು. ಆಮೇಲೆ ನೀವು ಬಾಯಿಂದ ಉಚ್ಚಾರ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು, ಮನೇಲಿ ಒಬ್ರೇ ಇದ್ದಾಗ ಹೋಗಿ ಹೋಗಿ ಗೋಡೆಗೆ ಹಾಯೋದು ಗುಡೋ ಮಾಡೋದು ನೆನಪುಳಿಯುತ್ತೆ. ಓಕೆ, ಅಂದ್ರೆ ಪೇನ್ ಆದಾಗ ಅದು ಬರುತ್ತೆ ಅಂತ ಹೇಳಿ ಅಲ್ವಾ. ಆಮೇಲೆ ಓ ಹೂ ಆಯ್ತು, ವಾವ್ ಗ್ರೇಟ್ ಸರ್ಪ್ರೈಸ್ ಆದಾಗ, ವೀವ್ ಇದು ಕೂಡ ಗ್ರೇಟ್ ಇದ್ದಾಗ. ಸೊ ಇವು ನೆನಪಿರ್ಲಿ ಯಾವಾಗ ಯಾವಾಗ ಏನೇನ್ ಬಳಸ್ತೀವಿ, ಯಾಕಂದ್ರೆ ಈಗ ನೀವು ಯಾರಾದ್ರೂ ಮುಂದೆ ಗ್ರೇಟ್ ವ್ಯಕ್ತಿ ಆಗಿದ್ದೀರಿ, ಯಾರಾದ್ರೂ ಮನೇಲಿ ತೀರ್ಕೊಂಡಿದ್ದಾರೆ, ನೀವು ಹೋಗಿ ವಾವ್ ಸತ್ತ ಅಲ್ಲಿ ಪ್ರಾಬ್ಲಮ್ ಆಗುತ್ತದ. ಅದಕ್ಕೋಸ್ಕರ ಯಾವಾಗ ಯಾವಾಗ ಏನೇನ್ ಪದ ಬಳಸ್ಬೇಕು ಅದನ್ನೇ ನಾವು ಬಳಸ್ಕೊಳ್ಬೇಕು. ಓಕೆ ಸರಿ, ನೆಕ್ಸ್ಟ್ ಈಗ ನಾಮಪದಗಳಿಗೆ ಹೋಗೋಣ. ನೌನ್ಸ್ ನಾಮಪದಗಳ ಪ್ರಕಾರಗಳು ಯಾವ್ಯಾವ್ದಿದೆ ನೋಡೋಣ. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ ನೌನ್ ಅಂತ ಅಂದ್ರೆ, ಈಗಾಗಲೇ ನಮಗ್ ಗೊತ್ತಿದೆ, ಒಬ್ಬ ಪರ್ಸನ್ಗೆ, ಒಬ್ಬ ವ್ಯಕ್ತಿಗೆ, ಅಥವಾ ಒಂದು ಪ್ಲೇಸ್ ಒಂದು ಜಾಗಕ್ಕೆ, ಒಂದು ಪ್ರಾಣಿಗೆ, ಅಥವಾ ಒಂದು ವಸ್ತುವಿಗೆ ಕೂಡ ಇದನ್ನ ನಾವು ಬಳಸ್ತೀವಿ. ವಸ್ತು ಅಂದ್ರೆ ಅದು ಊಟ ಆಗಿರ್ಬೋದು, ಟೇಬಲ್ ಇರ್ಬೋದು, ಪೆನ್ ಇರ್ಬೋದು, ಎಲ್ಲ ಇರ್ಬೋದು. ಸೊ ನಾಮ ಪದಗಳಲ್ಲಿ ಹಲವಾರು ಪ್ರಕಾರಗಳಿವೆ. ಅದರಲ್ಲಿ ಒಂದು ಪ್ರಾಪರ್ ನೌನ್ ಅಂತ ಬರುತ್ತೆ. ಪ್ರಾಪರ್ ನೌನ್ ಅಂತ ಅಂದ್ರೆ ಏನು? ಅಂಕಿತ ನಾಮ. ನಿಮ್ದು ಪ್ರಾಪರ್ ಯಾವ್ದ್ರಿ ಅಂತ ಕೇಳ್ತಾರೆ, ನೋಡಿದಿರಿ? ನಿಮ್ದು ಪ್ರಾಪರ್ ಯಾವ್ದ್ರಿ ಅಂದ್ರೆ ನಿಮ್ಮ ಊರ್ ಯಾವ್ದ್ರಿ, ಆ ಊರ್ ಹೆಸರು ಏನದು? ಈಗ ಬೆಳಗಾವಿ ಅಂತ ಇದೆ, ಏನಿದು ನೌನ್ ಆರ್ ಪ್ರೊನೌನ್? ನೌನ್ ಅಂದ್ರೆ ಇಟ್ಟಿದ್ದಾರೆ ಅದಕ್ಕೆ ಅಂಕಿತ ನಾಮ, ಇಟ್ಟ ಹೆಸರು, ಬರ್ಕೊಳ್ರಿ ಅದನ್ನ. ಆಮೇಲೆ ಕಾಮನ್ ನೌನ್, ರೂಢನಾಮ, ರೂಢಿಯಿಂದ ಬಂದಿರುವಂತದ್ದು. ಈಗ ಉದಾಹರಣೆಗೆ ಬೆಳಗಾವಿ ಅಂತ ತಗೊಂಡ್ರೆ ಅಂಕಿತ ನಾಮ, ಕುಂದಾನಗರಿ ಅಂತ ತಗೊಂಡ್ರೆ ಅದು ರೂಢನಾಮ ಆಗ್ಬಹುದು. ಕಾಮನ್ ನೌನ್ ಅಂತ ಕರಿತೀವಿ ಅದನ್ನ. ಈಗ ನಿಮ್ಗೆ ತಗೊಳ್ಳಿ, ಒಬ್ರು ಯಾರಾದ್ರೂ ಅಂಕಿತ ನಾಮ ಒಂದಿರುತ್ತೆ ಹೆಸರು, ಈ ಉದಾಹರಣೆಗೆ ಒಬ್ರದ್ದು ಯಾರ್ದೋ ಹೆಸರು ಏನೋ ಇರುತ್ತೆ, ಬಟ್ ಅವನಿಗೆ ಅವನ ಫ್ರೆಂಡ್ಸ್ ಬೇರೆ ತರಾನೇ ಕರಿತಾ ಇರ್ತಾರಲ್ವಾ, ಸೊ ಹಾಗೆ. ಆಮೇಲೆ ಕಲೆಕ್ಟಿವ್ ನೌನ್ ಅಂತ ಒಂದು ಸಾಂಘಿಕ ನಾಮ, ಎಲ್ಲವನ್ನ ಸೇರಿಸಿ ಕಲಿತೀವಿ. ಮಟೀರಿಯಲ್ ನೌನ್ ಅಂತ ಬರುತ್ತೆ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಬರುತ್ತೆ, ಇವೇನಂತ ಕೆಳಗಡೆ ಡೀಟೇಲ್ ಆಗಿ ಕಲಿತಾ ಹೋಗೋಣ. ಆಮೇಲೆ ಇಲ್ಲಿ ಏನ್ ಐದ್ ಇದಾವಲ್ಲ ಮೇಲೆ, ಈ ಐದನ್ನು ಕೂಡ ನಾವು ಮತ್ತೆ ಕಾಂಕ್ರೀಟ್ ನೌನ್ಸ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಮಾಡಬಹುದು. ಈ ಕಾಂಕ್ರೀಟ್ ನೌನ್ಸ್ ನಲ್ಲಿ ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮಟೀರಿಯಲ್ ನೌನ್ ಗಳು ಬರುತ್ತೆ, ಅಬ್ಸ್ಟ್ರಾಕ್ಟ್ ನೌನ್ ವಿಭಿನ್ನವಾಗಿ ನಿಲ್ಲುತ್ತೆ. ಸೊ ಏನ್ ಇದ್ರ ಅರ್ಥ ಇಷ್ಟೇ, ಇವನ್ನೆಲ್ಲವನ್ನು ಕೂಡ ಸೇರಿಸಿ ಕಾಂಕ್ರೀಟ್ ನೌನ್ ಅಂತ ಕೂಡ ಕರೀತಾರೆ. ಸೊ ಕಾಂಕ್ರೀಟ್ ನೌನ್ ಅಡಿಯಲ್ಲಿ ಇವು ನಾಲ್ಕು ಬರುತ್ತೆ, ಫಸ್ಟ್ ಗೊತ್ತಿರಲಿ, ಅವೇನು ಅಂತ ಕಲಿಯೋಣ. ಈಗ ಫಸ್ಟ್ ಒನ್ ಪ್ರಾಪರ್ ನೌನ್. ಪ್ರಾಪರ್ ಮೀನ್ಸ್ ಒನ್ಸ್ ಓನ್, ಒಬ್ಬರ ಸ್ವಂತ, ಅದು ಸ್ವಂತವಾಗಿರುವಂತದ್ದು. ಇಟ್ ಶುಡ್ ಬಿ ರಿಮೆಂಬರ್ಡ್ ದಟ್ ಆಲ್ ದ ಪ್ರಾಪರ್ ನೌನ್ಸ್ ಆರ್ ರಿಟನ್ ವಿತ್ ಫಸ್ಟ್ ಲೆಟರ್ ಆಸ್ ಕ್ಯಾಪಿಟಲ್. ಯಾವತ್ತು ಕೂಡ ಪ್ರಾಪರ್ ನೌನ್ ಅಂತ ಇದ್ರೆ ಫಸ್ಟ್ ವರ್ಡ್ ಅಲ್ಲಿ ಯಾವತ್ತು ಕೂಡ ಕ್ಯಾಪಿಟಲ್ ಇರ್ಬೇಕು. ಈಗ ಉದಾಹರಣೆಗೆ ಬೆಳಗಾವಿ, ನೀವೆಲ್ಲ ಲೆಟರ್ ಬರಿತಾ ಇದ್ರು, ಏನೇ ಬರಿತಾ ಇದ್ರು ಫಸ್ಟ್ ಕ್ಯಾಪಿಟಲ್ ಇರಬೇಕು. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಹೆಸರು ಇಲ್ಲಿ ಸೀತಾ ಅಂತ ಇದೆ ಅನ್ಕೊಳ್ಳಿ, ಸೀತಾ ಕ್ಯಾಪಿಟಲ್ ಇರಬೇಕು ನೀವೇನೇ ಬರಿತಾ ಇದ್ರು ಅಲ್ಲಿ. ಓಕೆ, ಈಗ ಇಂಡಿಯಾ ಅನ್ನುವಂಥದ್ದು ಏನಾಗತ್ತದು, ಪ್ರಾಪರ್ ನೌನ್ ಆಗತ್ತಲ್ವಾ. ಸೊ ಇಂಡಿಯಾನ ನೀವೆಲ್ಲೇ ಬರೆಯುವಾಗ ಕ್ಯಾಪಿಟಲ್ ದಿಂದಾನೇ ಸ್ಟಾರ್ಟ್ ಆಗಬೇಕು. ಇದು ರೂಲ್ಸ್, ಇದು ನೆನ್ಪಿಟ್ಕೊಳ್ಳಿ ರೂಲ್ಸ್. ಇದು ಎಲ್ಲಿ ಬಳಸ್ತಾರೆ ಇದನ್ನ? ಯಾವ್ದಾದ್ರು ಒಂದು ವಸ್ತು, ಪ್ರಾಣಿ, ಪಕ್ಷಿ, ಅಥವಾ ಒಬ್ಬ ವ್ಯಕ್ತಿಗೆ, ಅಥವಾ ಒಂದು ಊರಿಗೆ ಇಟ್ಟಂತ ಹೆಸರನ್ನ ಪ್ರಾಪರ್ ನೌನ್ ಅಂತ ಕರಿತೀವಿ. ಒಂದು ಇಂಪಾರ್ಟೆಂಟ್ ರೂಲ್ ಅಂದ್ರೆ ಇದನ್ನ ಎಲ್ಲೇ ಬರೆಯುವಾಗಲೂ ಕೂಡ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇಂದಾನೆ ಇರಬೇಕು. ಓಕೆ, ಇಲ್ಲಿದೆ ನೋಡಿ ಎಕ್ಸಾಂಪಲ್ಗಳು, ದಿಲ್ಲಿ ಇದೆ, ತುಂಗಾ ಅಂತ ಇದೆ ನದಿ ಹೆಸರು ಕೂಡ, ಗಾಂಧಿ ಪಾರ್ಕ್ ಅಂತ ಇದೆ ಅಲ್ವಾ. ಈಗ ಏನೇ ಒಂದು ಹೆಸರು ಕೊಟ್ಟಿದ್ದಾರೆ, ಉದಾಹರಣೆ ಜನವರಿ ಇರಬಹುದು. ನೆಕ್ಸ್ಟ್ ಕಾಮನ್ ನೌನ್ ಅಂತ ಬರುತ್ತೆ. ಕಾಮನ್ ನೌನ್ ಅಂತ ಅಂದ್ರೆ ಏನು? ಒಂದೇ ತೆರನಾದ ವ್ಯಕ್ತಿ, ಪ್ರಾಣಿ ಅಥವಾ ವಸ್ತುಗಳಿಗೆ ಬಳಸುವಂತಹ ಪದವನ್ನು ನಾವೇನಂತ ಕರಿತೀವಿ? ಕಾಮನ್ ನೇಮ್. ಅದಕ್ಕೊಂದು ಉದಾಹರಣೆ, ಈಗ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ನಾಲ್ಕೈದು ಜನ ಇದ್ದಾರೆ ಇವರು, ಸೊ ಇಡೀ ಗುಂಪನ್ನ ಸೇರಿಸಿ ನಾವೇನಂತ ಕರಿತೀವಿ? ಮೆನ್, ಅಥವಾ ಕನ್ನಡದಲ್ಲಿ ಪುರುಷರು. ಸೊ ಇದೇನಿದೆಯಲ್ಲ, ಇದು ಯಾವ ನೇಮ್? ಇದು ಕಾಮನ್, ಕಾಮನ್ ನೇಮ್ ಆರ್ ರೂಢನಾಮ ಕನ್ನಡದಲ್ಲಿ. ಬರ್ಕೊಡ್ರಿ ಇದನ್ನ ಎಕ್ಸಾಂಪಲ್ ಅಲ್ಲೇ. ಓಕೆ, ಆಮೇಲೆ ಈಗ ಇಬ್ರು ಗಂಡ ಹೆಂಡತಿಗೆ ಇಬ್ರು ಮಕ್ಕಳಿದಾರೆ ಅನ್ಕೊಳ್ಳೋಣ, ಒಬ್ಬನ ಹೆಸರು ಒಂದಿದೆ ಮತ್ತೊಬ್ಬನ ಹೆಸರು ಒಂದಿದೆ, ಅವ್ರೇನಂತಾರೆ ಅದಕ್ಕೆ? ಸಣ್ಣ ಅಂತಾರೆ, ಮತ್ತೊಬ್ಳು ಮಗಳಿದ್ರೆ ಡಾಟರ್. ಸೊ ಇವೇನು, ಅವ್ರಿಗೆ ಇಟ್ಟರೆ ಹೆಸರು ಒಂದಿದೆ, ಉದಾಹರಣೆ ಇವಳು ಸೀತಾ, ಇಲ್ಲೊಬ್ಬ ಕೃಷ್ಣ ಅಂತ ಏನೋ ಇದೆ ಅನ್ಕೊಳ್ಳೋಣ. ಸರಿ, ಸೊ ಕೃಷ್ಣ ಬೇಡ, ಇಲ್ಲಿ ರಾಜು ಅಂತ ಇದೆ ಅನ್ಕೊಳ್ಳೋಣ, ಯಾಕಂದ್ರೆ ಸೀತಾ ಕೃಷ್ಣ ಅಣ್ಣ ತಮ್ಮ ಅಣ್ಣ ತಂಗಿ ಯಾವಾಗ ನಡೆಯಲ್ಲ. ಓಕೆ, ಸೊ ಇಲ್ಲಿ ಸೀತಾ ಅನ್ನುವಂಥದ್ದು ಪ್ರಾಪರ್ ನೌನ್, ರಾಜು ಅನ್ನುವಂಥದ್ದು ಪ್ರಾಪರ್ ನೌನ್ ಅಂದ್ರೆ ಅಂಕಿತ ನಾಮ, ಇಟ್ಟ ಹೆಸರು. ಬಟ್ ಈ ಸಣ್ಣ ಡಾಟರ್ ಏನಿದೆಯಲ್ಲ, ಇದು
ಕಾಮನ್ ನೌನ್ ಅಥವಾ ರೂಢನಾಮ. ರೂಢಿಯಿಂದ ಬಳಸ್ತಾರೆ.

ಉದಾಹರಣೆಗೆ ಬೆಳಗಾವಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಅದೇನು ಪ್ರಾಪರ್ ನೌನ್. ಸ್ಟೇಟ್, ಹಿಲ್, ಮೌಂಟೇನ್. ಈಗ ಮೌಂಟೇನ್ ತಗೊಳ್ಳಿ, ಮೌಂಟೇನ್ ಗಳಲ್ಲಿ ಬಂದ್ರೆ ಈಗ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು. ಏನಿದು ಪ್ರಾಪರ್ ನೌನ್, ಹೆಸರು ಕೊಟ್ಟಿದ್ದಾರೆ ಪಶ್ಚಿಮ ಘಟ್ಟಗಳು ಅಂತ ಹೇಳಿ. ಅದಕ್ಕೆ ಅದು ಘಾಟ್ಸ್ ಅಂತ ಅಷ್ಟೇ ಬರೆದ್ರೆ ಏನಾಯ್ತದು, ಕಾಮನ್ ನೌನ್ ಆಯ್ತದ್ದು ಅಲ್ವಾ. ಫ್ಲವರ್, ಹೂವು, ಕಾಮನ್ ನೌನ್. ರೋ, ಈಗ ಉದಾಹರಣೆಗೆ ಅದಕ್ಕೆ ಹೆಸರು ಕೊಟ್ಟಿದ್ರೆ ಸ್ಪೆಸಿಫಿಕ್ ಆಗಿ ದಾಸವಾಳ ಇರಬಹುದು, ಆಮೇಲೆ ರೋಸ್ ಇರಬಹುದು. ಸೊ ಅವೆಲ್ಲ ಏನಾಯ್ತದ್ದು ಸ್ಪೆಸಿಫಿಕ್ ಅಂಕಿತ ನಾಮ. ಫ್ರೂಟ್, ಹಣ್ಣು ಯಾವ್ದಾದ್ರು ಆಗಿರ್ಬೋದಲ್ಲ, ಪಪ್ಪಾಯ ಇರಬಹುದು, ಸೀತಾಫಲ ಇರಬಹುದು, ಆಪಲ್ ಇರಬಹುದು ಅಲ್ವಾ. ಸೊ ಆತರ ಬುಕ್, ಯಾವ್ದಾದ್ರು ಬುಕ್ ಇರಬಹುದು. ಸೊ ಇವೆಲ್ಲ ಕಾಮನ್ ನೌನ್ಸ್, ರೂಢ ನಾಮ ಅಂತ ಕರಿತೀವಿ ಇವುಗಳನ್ನ. ಇವುಗಳನ್ನ ನೀವು ಕ್ಯಾಪಿಟಲ್ ಲೆಟರ್ ಅಲ್ಲಿ ಏನು ಬರೀಬೇಕಂತ ರೂಲ್ಸ್ ಇಲ್ಲ, ಇವುಗಳನ್ನ ಸ್ಮಾಲ್ ಲೆಟರ್ ಇಂದ ಕೂಡ ನೀವು ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ಅದು ಗೊತ್ತಿದೆಯಲ್ಲ ಮತ್ತೆ ನಿಮ್ಗೆ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಅದು ಬೇಸಿಕ್ ಗೊತ್ತಿರಲಿ. ಯಾಕಂದ್ರೆ ಎಲ್ಲಾ ಎ ಟು ಝೆಡ್ ಪರ್ಫೆಕ್ಟ್ ಆಗ್ಬೇಕು ನೀವು, ಇಲ್ಲಿ ಯಾವುದನ್ನು ಬಿಡೋ ಆಗಿಲ್ಲ, ಬುಡದಿಂದಲೇ ಸದೃಢ ಆಗ್ಬೇಕು ಎಲ್ರು. ನೆಕ್ಸ್ಟ್ ಕಲೆಕ್ಟಿವ್ ನೇಮ್ಸ್ ಅಂತ ಬರುತ್ತೆ. ಕಲೆಕ್ಟಿವ್ ನೇಮ್ಸ್ ಅಂತ ಅಂದ್ರೆ ಇಲ್ಲಿ ಒಂದು ಸಮೂಹಕ್ಕೆ ನಾವು ಸೂಚಿಸ್ತೀವಿ. ಸಮೂಹಕ್ಕೆ ಉದಾಹರಣೆ, ಈಗ ಒಂದು ಆರ್ಮಿ ಅವ್ರು ನಿಂತಿದ್ದಾರೆ ಅನ್ಕೊಂಡು ಅದನ್ನೇನಂತ ಕರಿತೀವಿ ನಾವು, ಯೂನಿಫಾರ್ಮ್ ಹಾಕೊಂಡು ನಿಂತಿದ್ರೆ ಆರ್ಮಿ ಅಂತಾನೆ ಕರಿತೀವಿ. ಮೆನ್ ಅಂತ ಕರಿತೀವಿ ಅವ್ರನ್ನ, ಯಾರಾದ್ರೂ ಯೂನಿಫಾರ್ಮ್ ಹಾಕೊಂಡು ನಿಂತಿದ್ರೆ ಆರ್ಮಿ ಅಂತಾನೆ ಕರಿತೀವಿ ಅವ್ರನ್ನ ಅಲ್ವಾ. ಹಾಗೇನೆ ಒಂದು ಕ್ರಿಕೆಟ್ ಒಂದು ಟೀಮ್ ನವ್ರು ನಿಂತಿದ್ದಾರೆ ಡ್ರೆಸ್ ಹಾಕೊಂಡು, ಅದನ್ನೇನಂತ ಕರಿತೀವಿ ಟೀಮ್ ಅಂತಾನೆ ಕರಿತೀವಿ. ಆಮೇಲೆ ಕ್ರೌಡ್ ಇದೆ, ಗುಂಪು, ಮಾಬ್ ಅಂದ್ರೆ ಜನಸಮೂಹ, ಸ್ಟಾಫ್. ಈಗ ಒಂದು ಆಫೀಸ್ ಅಲ್ಲಿ ವರ್ಕರ್ ಗಳಿದ್ರೆ ಅದನ್ನ ಏನಂತ ಕರಿತೀವಿ, ಸ್ಟಾಫ್ ಅಂತ ಕರಿತೀವಿ. ಫ್ಲೋಕ್, ಫ್ಯಾಮಿಲಿ, ಆಮೇಲೆ ಕಮಿಟಿ, ಹರ್ಡ್, ನೇಷನ್, ಪಾರ್ಟಿ, ಇವೆಲ್ಲವೂ ಕೂಡ ಏನಿವು ಕಲೆಕ್ಟಿವ್ ನೌನ್, ಒಂದು ಗುಂಪನ್ನ ಸೇರಿಸಿ ಹೇಳ್ತೀವಿ ನಾವು. ಇಲ್ಲಿ ಅಲ್ಲಿ ಕಾಮನ್ ನೌನ್ ಅಂತ ಬಂದಾಗ ಅಲ್ಲೇನಿತ್ತು, ಗುಂಪು ಇರ್ಬೋದು ಅಥವಾ ಇಂಡಿವಿಜುವಲ್ ಇರ್ಬೋದು. ಯಾಕಂದ್ರೆ ಸನ್, ಒಬ್ಬ ಮಗ ಇದಾನಂತ್ರ ಅದು ಗುಂಪು ಇರಲ್ಲ, ಅಲ್ಲಿ ಒಬ್ಬನೇ ಇರ್ತಾನ ಅವನು, ಅದು ಕಾಮನ್ ನೇಮ್ ಸನ್ ಅನ್ನುವಂಥದ್ದು. ಬಟ್ ಇಲ್ಲಿ ಗುಂಪು ಇದೆ ನೋಡಿ, ಇದೆಲ್ಲ ಇದನ್ನೇನಂತ ಕರಿತೀವಿ ಕಲೆಕ್ಟಿವ್, ಕಲೆಕ್ಷನ್. ಕಲೆಕ್ಟಿವ್ ಅಂದ್ರೆ ಕಲೆಕ್ಷನ್ ಆಗಿದೆ, ಇಲ್ಲಿ ಜನರ ಅಥವಾ ವ್ಯಕ್ತಿಗಳ ಅಥವಾ ವಸ್ತುಗಳ ಕಲೆಕ್ಷನ್ ಆಗಿದೆ ಇಲ್ಲಿ ಅಲ್ವಾ. ಮಟೀರಿಯಲ್ ನೌನ್ ಅಂತ ಬರುತ್ತೆ, ಕೆಲವೊಂದು ವಸ್ತುಗಳಿಗೆ ಹೆಸರು ಕೊಟ್ಟಿರ್ತಾರಲ್ಲ, ಮಟೀರಿಯಲ್ ನೌನ್ಗಳವು. ಉದಾಹರಣೆಗೆ ಗೋಲ್ಡ್, ಐರನ್, ಸಿಲ್ವರ್, ವುಡ್, ವೂಲ್, ಸಿಲ್ಕ್, ಲೆದರ್, ಕ್ಲಾತ್, ರಬ್ಬರ್, ವಾಟರ್, ಆಯಿಲ್, ಗ್ಯಾಸ್, ಇವೆಲ್ಲ ಏನಿವು ಮಟೀರಿಯಲ್ ಗಳಲ್ವಾ ಅವು. ಸೊ ಅದಕ್ಕೋಸ್ಕರ ಅದನ್ನ ಏನಂತ ಕರಿತೀವಿ, ಮಟೀರಿಯಲ್ ನೌನ್ ಅಂತ ಕರಿತೀವಿ, ಮಟೀರಿಯಲ್ ಅಲ್ವಾ. ಸೊ ಇವೆಲ್ಲವನ್ನ ಸೇರಿಸಿ ನಾವೇನಂತ ಕರಿತೀವಿ, ಕಾಂಕ್ರೀಟ್ ನೇಮ್ಸ್ ಅಂತ ಕೂಡ ಇವುಗಳನ್ನ ಕರಿತೀವಿ. ಇನ್ನು ಕೊನೆಯದಾಗಿ ಬರೋದು ಅಬ್ಸ್ಟ್ರಾಕ್ಟ್ ಅಂತ ಬರುತ್ತೆ, ನೋಡೋಣ ಏನಿದೆ ಅಬ್ಸ್ಟ್ರಾಕ್ಟ್ ಅಂದ್ರೆ. ಗುಣ, ಸ್ವಭಾವ, ಅವಸ್ಥೆಗಳನ್ನ ಸೂಚಿಸುವ ಪದಗಳಿಗೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಥವಾ ಭಾವನಾಮಗಳು ಅಂತ ಕರೀತಾರೆ. ಇವುಗಳನ್ನ ಮುಟ್ಟೋಕಾಗ್ಲಿ, ನೋಡೋಕಾಗ್ಲಿ, ಸ್ಪರ್ಶಿಸೋಕಾಗ್ಲಿ, ಮೂಸೋಕಾಗ್ಲಿ ಬರೋದಿಲ್ಲ, ಇವು ಕೇವಲ ಕಲ್ಪನೆಯಿಂದ ಮಾತ್ರ ನಾವು ತಿಳಿದುಕೊಳ್ಬಹುದು. ಉದಾಹರಣೆಗೆ ಅವನಲ್ಲಿ ತುಂಬಾ ಕರುಣೆ ಇದೆ ಅಂತ ಅಂದ್ರೆ ಎಷ್ಟು ಕೆ ಜಿ ಇದೆ ಅಂತ ಕೇಳ್ಬಹುದಾ, ಅವನು ತುಂಬಾ ಕರುಣಾಜನಕ ವ್ಯಕ್ತಿ ರೀ. ಈಗ ದಾನ ಶೂರ ಕರ್ನಲ್ಲಿ ಎಷ್ಟು ಕಿಲೋ ದಾನ ಇತ್ತು ಅಂತ ಕೇಳಿದ್ರೆ ಯಾರಾದ್ರೂ ಹೇಳಕ್ ಬರಲ್ಲ ಅಲ್ವಾ. ಸೊ ಹಾಗೆ ಇವೆಲ್ಲವೂ ಕೂಡ ಅಂತಹ ನಾಮಪದಗಳು. ಅವನು ತುಂಬಾ ಧೈರ್ಯಶಾಲಿ, ಎಷ್ಟು ಕ್ವಿಂಟಲ್ ಧೈರ್ಯ ಇದೆ ಅವನಲ್ಲಿ ಅಂತ ಅಂದ್ರೆ ಬರುತ್ತಾ, ಗೊತ್ತಾಗಲ್ಲವಾ. ಸೊ ಇವೆಲ್ಲ ಅಬ್ಸ್ಟ್ರಾಕ್ಟ್ ನೇಮ್ ನೌನ್ಸ್, ಭಾವನಾಮಗಳಿವೆಲ್ಲ. ಹಾರ್ಡ್ನೆಸ್, ಬ್ರೈಟ್ನೆಸ್, ಡಾರ್ಕ್ನೆಸ್, ಗುಡ್ನೆಸ್, ಆನೆಸ್ಟಿ, ಬ್ರೇವರಿ, ವಿಸ್ಡಮ್, ನೋಡಿ. ಓಕೆ, ಸೊ ಕ್ವಾಲಿಟಿಯನ್ನು ಹೇಳ್ತಾ ಇದೆ ಇಲ್ಲಿ ಇವೆಲ್ಲವೂ ಕೂಡ. ನೆಕ್ಸ್ಟ್ ಆಕ್ಷನ್, ಕೆಲವೊಂದ್ಸಾರಿ ಆಕ್ಷನ್ ಕೂಡ ಹೇಳುತ್ತದು ಏನಂತ ಅಂದ್ರೆ ಜಜ್ಮೆಂಟ್, ಜಜ್ಮೆಂಟ್ ಅನ್ನುವಂಥದ್ದು ಕೂಡ ನೌನ್ ಆಗುತ್ತೆ, ಒಂದೊಂದ್ಸಾರಿ ವರ್ಬ್ ಕೂಡ ಆಗುತ್ತೆ. ಆಮೇಲೆ ಲಾಫ್ಟರ್, ನಗೋದು, ಟೆಫ್ಟ್, ಕಳ್ಳತನ, ಮೂವ್ಮೆಂಟ್, ಇವೆಲ್ಲವೂ ಕೂಡ ಏನ್ ಮಾಡುತ್ತೆ ಆಕ್ಷನ್ ಅನ್ನು ಕೂಡ ಹೇಳುತ್ತೆ ಒಂದೊಂದ್ಸಾರಿ ನೌನ್ಗಳು. ಆಮೇಲೆ ಸ್ಟೇಟ್, ಒಂದೊಂದ್ಸಾರಿ ಮಗು ಚೈಲ್ಡ್, ಚಿಕ್ಕವರುವಾಗ ಮಗು ಏನಂತೀವಿ ಬಾಲ್ಯಾವಸ್ಥೆ, ಚೈಲ್ಡ್ ಹುಡ್ ಅಂತ ಕರಿತೀವಿ. ಬಾಯ್ಹುಡ್, ಅವನು ಯೌವನಾವಸ್ಥೆ ಅಂತ ಕರಿಬಹುದು. ಆಮೇಲೆ ಯುತ್, ಯುವಕರು ಅಂತ ಕರಿಬಹುದು. ಸಿಕ್ನೆಸ್, ಅನಾರೋಗ್ಯದಿಂದ ಇರುವಾಗ ಸಿಕ್ನೆಸ್ ಬಂದಿದೆ ಅಂತ ಹೇಳ್ತೀವಿ. ಬಡತನ, ಪವರ್ಟಿ, ಸ್ಲೀಪ್, ಮಲಗೋದು, ಡೆತ್, ಇವೆಲ್ಲವೂ ಕೂಡ ಏನಿವು ಸ್ಟೇಟ್, ಸ್ಥಿತಿಯನ್ನು ಹೇಳ್ತಾ ಇದೆ ಇಲ್ಲಿ. ಹಾಗೇನೆ ಈಗ ಪದಗಳ ಸಬ್ಜೆಕ್ಟ್ ಇರುತ್ತಲ್ಲ ಆರ್ಟ್ಸ್ ಸೈನ್ಸ್ ಅಲ್ಲಿ ಬರುವಂತಹ ಪದಗಳು, ಅವು ಕೂಡ ಏನಾಗುತ್ತೆ ನೌನ್ ಆಗುತ್ತೆ. ಉದಾಹರಣೆಗೆ ಗ್ರಾಮರ್ ಇರಬಹುದು, ಕೆಮಿಸ್ಟ್ರಿ, ಮ್ಯೂಸಿಕ್, ಲಾಜಿಕ್, ಇವೆಲ್ಲವೂ ಕೂಡ ಏನಿವು ಅಬ್ಸ್ಟ್ರಾಕ್ಟ್ ನೌನ್ಸ್. ಸೊ ಇನ್ನು ಉಳಿದಿರೋದು ನಾವು ದ ನೌನ್ಸ್ ನಂಬರ್ಸ್ ಅಂತ ನೋಡ್ತೀವಿ. ವಚನಗಳ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಇದು, ಏಕವಚನ, ಬಹುವಚನ ಅಂತ. ಮುಂದಿನ ಕ್ಲಾಸ್ ಅಲ್ಲಿ ಅದನ್ನ ನೋಡೋಣ. ಓಕೆ, ಆಲ್ ದ ಬೆಸ್ಟ್.

ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಂಗಮ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಉಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಬೆಳಗಿನ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ಸಂಜೆ 6 ಗಂಟೆಗೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8 9 6 7 2 5 9 1 2 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭ ದಿನ.

ಶಿಲೆಯಲ್ಲೂ ಸಂಗೀತ, ಅಲೆಯಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಂಬೆ ಚೌಡಿಕಿ ನಾದವ ಕೇಳಮ್ಮ ನೀ ನಗುನಗುತ್ತಾ.

ಶಿಲೆಯಲ್ಲೂ ಸಂಗೀತ, ಅಲೆಯಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಂಬೆ ಚೌಡಿಕಿ ನಾದವ ಕೇಳಮ್ಮ ನೀ ನಗುನಗುತ್ತಾ.

0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಪ್ರಿಯ ಕೆಳಗುರಿ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಅಕ್ಟೋಬರ್ ತಿಂಗಳ 11 ತಾರೀಕು ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ಸಂಜೆ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಸಂಜೆ 6:05 ಕರುಣಾಳುಬಾ ಬೆಳಗ್ಗೆ, 6:15 ನಾದನಮನ, 6:25 ನವರಾತ್ರಿಯ ವಿಶೇಷ ಕಾರ್ಯಕ್ರಮ, 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 6:50 ವಾರದ ಕಥೆ ನಮ್ಮ ಕೇಳುಗರ ಜೊತೆ, 7:00 ಅರಿವೇ ಗುರು ಕಾರ್ಯಕ್ರಮ, 7:35 ವಾರ್ತೆಗಳು ಹಾಗೂ 7:45 ಭಾವಸಂಗಮ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಿಯ ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಗದಲ್ಲಿ ಮೈಸೂರಿನಿಂದ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬಿಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬಿಳಕೆ ಕಾರ್ಯಕ್ರಮದ ವಿಷಯ ಬಿಡಬೇಡ ಮುಂದುವರಿಸು. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬಿಳಕೆ ಪುಸ್ತಕದ ಆಯ್ದ ಲೇಖನ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀಮತಿ ಎಂ ಕನ್ಯಾಕುಮಾರಿ ರವರು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳು ಬಾ.

ಪೋಲೆಂಡ್ ದೇಶದಲ್ಲಿ ಖ್ಯಾತ ಪಿಯಾನೋ ವಾದಕರೊಬ್ಬರಿದ್ರು. ಅವರು ಬದುಕಿದಾಗಲೇ ದಂತಕಥೆಯಾದವರು. ಮುಂದೆ ಅವರು ರಾಜಕಾರಣದಲ್ಲೂ ಮುಂದುವರೆದು ದೇಶದ ಎರಡನೇ ಪ್ರಧಾನಮಂತ್ರಿಯಾದರು. ಅವರ ಹೆಸರು ಎಗಾನ್ಸಿ ಪೆಡರ್ವಸ್ಕಿ. ಇವರು ಪಿಯಾನೋ ವಾದನದಲ್ಲಿ ತಲುಪಿದ ಮಟ್ಟ ಅನಾದೃಶ್ಯವಾದದ್ದು. ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿ 1922 ನಿವೃತ್ತರಾದ ಮೇಲೆ ಮತ್ತೆ ಪಿಯಾನೋ ವಾದನದ ಕಾರ್ಯಕ್ರಮಗಳನ್ನ ನಡೆಸಿದ್ರು. ಇದೊಂದು ತುಂಬಾ ಅಪರೂಪದ ಘಟನೆ. ರಾಜಕೀಯದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟ ಮೆಟ್ಟಿದ ಮೇಲೂ ಮರಳಿ ಸಂಗೀತ ಕ್ಷೇತ್ರಕ್ಕೆ ಬಂದದ್ದು ಅತ್ಯಂತ ವಿಶೇಷ. ಆಗ ಅವರು ಅಮೆರಿಕದಲ್ಲಿ ಕಾರ್ಯಕ್ರಮಗಳನ್ನ ನೀಡಿದಾಗ ಸಂಘಟನೆ ಮಾಡಿದವರಿಗೆ ಜನರನ್ನ ತಡೆಯೋದು ಅಸಾಧ್ಯವಾಗ್ತಿತ್ತಂತೆ. ಅಷ್ಟು ಜನಪ್ರಿಯತೆ ಅವರದ್ದಾಗಿತ್ತು. ಅವರ ಜೀವನದಲ್ಲಿ ನಡೆದ ಘಟನೆಯೊಂದು ಅವರ ಮನೋಭಾವವನ್ನ ತೋರುತ್ತೆ. ಒಮ್ಮೆ ವಾರ್ಸಾದಲ್ಲಿ ಪೆಡರ್ವಸ್ಕಿಯವರ ಸಾರ್ವಜನಿಕ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಟಿಕೆಟ್ಟುಗಳು ತಿಂಗಳಿಗಿಂತ ಮೊದಲೇ ಮಾರಾಟವಾಗಿದ್ವು. ಸಂಜೆ 6 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗೋದಿತ್ತು. ಜನ 5 ಗಂಟೆಗೆ ಕಲಾಮಂದಿರದಲ್ಲಿ ಬಂದು ಕುಳಿತುಕೊಂಡಿದ್ರು. ಮುಂದಿನ ಸಾಲಿನಲ್ಲಿ ಮಹಿಳೆಯೊಬ್ಬರು ತಮ್ಮ 6 ವರ್ಷದ ಮಗನನ್ನ ಕರೆದುಕೊಂಡು ಬಂದಿದ್ರು. ಆ ಹುಡುಗನೂ ಕೂಡ ಈಗ 6 ತಿಂಗಳಿಂದ ಪಿಯಾನೋ ತರಗತಿಗಳಿಗೆ ಹೋಗಿ ಕಲಿತಿದ್ದ. ಮಹಿಳೆಗೂ ತುಂಬಾ ಉತ್ಸಾಹವಿತ್ತು. ಆಕೆ ತಮ್ಮ ಪಕ್ಕದಲ್ಲಿ ಕುಳಿತ ಮಹಿಳೆಯೊಂದಿಗೆ ಮಾತನಾಡತೊಡಗಿದ್ರು. ಮಾತಿನ ಭರಾಟೆ ಹೆಚ್ಚಾದಾಗ ಅವರ ಮಗ ತಮ್ಮ ಪಕ್ಕದಲ್ಲಿ ಇಲ್ಲ ಎಂಬುದು ಮರೆತೇ ಹೋಯ್ತು. ಸರಿಯಾಗಿ 6 ಗಂಟೆಗೆ ವೇದಿಕೆಯ ಪರದೆ ಸರಿಯಿತು. ಜಗ್ಗನೆ ವೇದಿಕೆಯ ಮೇಲೆ 100 ದೀಪಗಳ ಬೆಳಕು ಚೆಲ್ಲಿತು. ಅದರಲ್ಲೂ ವೇದಿಕೆಯ ಮಧ್ಯದಲ್ಲಿದ್ದ ಪಿಯಾನೋದ ಮೇಲೆ ಬೆಳಕು ಕೇಂದ್ರೀಕೃತವಾಯಿತು. ಎಲ್ಲರಿಗೂ ಆಶ್ಚರ್ಯ. ಪೆಡರ್ವಸ್ಕಿ ಬಂದು ಕೂರಬೇಕಾದ ಕುರ್ಚಿಯ ಮೇಲೆ ಈ 6 ವರ್ಷದ ಪೋರ ಕುಳಿತಿದ್ದಾನೆ. ಅವನಿಗೆ ಯಾರ ಪರಿವೆಯೂ ಇಲ್ಲ. ತಾನು ಈಗ ತಾನೇ ಕಲಿತಿದ್ದ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹಾಡನ್ನು ಪಿಯಾನೋದಲ್ಲಿ ನುಡಿಸುತ್ತಿದ್ದಾನೆ. ಅವನ ತಾಯಿಗೆ ಗಾಬರಿಯಾಯ್ತು. ಈ ಹುಡುಗ ಅಲ್ಲೇಕೆ ಹೋದ, ಹೇಗು ಹೋದ, ಯಾರು ಏನಂತಾರೆ ಎಂಬ ಭಯ ಆಕೆಗೆ. ಆಯೋಜಕರು ಬೆಪ್ಪಾದ್ರು. ಆ ಸಮಯಕ್ಕೆ ಪೆಡರ್ವಸ್ಕಿ ವೇದಿಕೆಗೆ ಬಂದರು. ಜನರಿಗೆ ವಂದನೆ ತಿಳಿಸಿದ್ರು. ಆ ಹುಡುಗನನ್ನ ನೋಡಿ ನಗ್ತ ಅವನ ಬಳಿಗೆ ಹೋದರು. ಮಗು ಬಿಡ್ಬೇಡ, ಮುಂದುವರ್ಸು ಅಂದ್ರು. ಹುಡುಗನ ಹಿಂದೆ ನಿಂತು ತಾವು ಪಿಯಾನೋದ ಕೀಲಿಗಳ ಮೇಲೆ ಬೆರಳಾಡಿಸತೊಡಗಿದ್ರು. ಅವನು ಟ್ವಿಂಕಲ್ ಟ್ವಿಂಕಲ್ ನುಡಿಸುತ್ತಿದ್ದಂತೆಯೇ ಅದಕ್ಕೆ ಪೂರಕವಾದ ರಾಗಗಳನ್ನು ಉಳಿದ ಕೀಲಿಗಳನ್ನು ಬಳಸಿ ನುಡಿಸತೊಡಗಿದ್ರು. ಕ್ಷಣಗಳ ನಂತರ ಅಸಾಮಾನ್ಯವಾದ ರಾಗಗಳು ಕೂಡ ಟ್ವಿಂಕಲ್ ಟ್ವಿಂಕಲ್ ಹಿನ್ನೆಲೆಯಲ್ಲಿ ನುಡಿಸಿದಾಗ ಜನ ಹುಚ್ಚೆದ್ದು ಹೋದ್ರು. ಒಬ್ಬ ಅತ್ಯಂತ ಕಿರಿಯ ಹಾಗೂ ಮತ್ತೊಬ್ಬ ಅತ್ಯಂತ ಪ್ರತಿಭಾನ್ವಿತ ಕಲಾಕಾರರಿಬ್ಬರು ಒಂದೇ ಪಿಯಾನೋದ ಮೇಲೆ ಏಕಕಾಲದಲ್ಲಿ ನಡೆಸಿದ ಕಚೇರಿ ಇದಾಗಿತ್ತು. ಪುಟ್ಟ ಹುಡುಗನಿಗೆ ನಿರಾಸೆಯಾಗದಂತೆ ಮತ್ತೆ ಅದರೊಂದಿಗೆ ತನ್ನ ಪ್ರತಿಭಾ ಪ್ರದರ್ಶನಕ್ಕೆ ಅಡ್ಡಿಯಾಗದಂತೆ ನಿಭಾಯಿಸಿದ ಕಲೆ ಪೆಡರ್ವಸ್ಕಿಯನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ದಿತ್ತು. ಸ್ನೇಹಿತರೆ, ಪೆಡರ್ವಸ್ಕಿಯಂತ ಯಶಸ್ವಿ ಜನ ಎಂದು ಸವಾಲನ್ನ ಎದುರಿಸದೆ ಹೋಗೋದಿಲ್ಲ. ಮತ್ತೊಬ್ಬರನ್ನ ಓಡಿ ಹೋಗೋಕೂ ಬಿಡಲ್ಲ. ಭೂಮಿಗೆ ಬಂದ ಪ್ರತಿಯೊಂದು ಜೀವ ಯಶಸ್ಸಿಗಾಗಿಯೇ ಬಂದದ್ದು, ಸೋಲಿಗಲ್ಲ. ನಾವು ಮಗುವಾಗಿದ್ದಾಗ ನಡೆಯಲು ಪ್ರಾರಂಭ ಮಾಡಿದಾಗ ದಿನಕ್ಕೆ 100 ಬಾರಿ ಬೀಳ್ತಿರ್ಲಿಲ್ವೆ? ಆದರೆ ನಡೆಯೋದನ್ನ ನಿಲ್ಲಿಸಿದ್ವೇ ಇಲ್ಲ, ಮರಳಿ ಎದ್ದು ಮುನ್ನಡೆದ್ವು. ಆಗ ಸೋಲಿಗೆ ಹೆದರದೇ ಇದ್ದ ಮನಸ್ಥಿತಿ ಈಗ ಎಲ್ಲಿಂದ ಬಂತು? ನಮ್ಮ ಜೀವನದ ಸಂಗೀತವನ್ನ ನಾವೇ ರಚಿಸಿಕೊಳ್ಬೇಕು. ಎಂಥ ಸಮಸ್ಯೆಯೇ ಬರಲಿ ಧೈರ್ಯದಿಂದ ಎದುರಿಸೋಣ. ಬಹಳ ಹೆಚ್ಚಂದ್ರೆ ನಾವು 1 ಕೆಲಸದಲ್ಲಿ ಸೋಲ್ಬಹುದು, ಆದ್ರೆ ನಮ್ಮ ಪ್ರಯತ್ನದಲ್ಲಲ್ಲ. ಎಲ್ಲಿಯವರೆಗೆ ನಮ್ಮ ಪ್ರಯತ್ನಗಳಲ್ಲಿ ವಿಶ್ವಾಸ ಕುಸಿಯೋದಿಲ್ವೋ ಅಲ್ಲಿಯವರೆಗೆ ಸೋಲು ನಮ್ಮನ್ನ ತಟ್ಟಲಾರದು. ಏನಂತೀರಾ?

ಪ್ರಿಯ ಕೆಳಗರೆ, ಇದುವರೆಗೂ ಕರುಣಾಳು ಬಾಬಿಳಿಕೆ ಕಾರ್ಯಕ್ರಮದಲ್ಲಿ ಬಿಡಬೇಡ ಮುಂದುವರಿಸು ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬಿಳಿಕೆ ಪುಸ್ತಕದ ಆಯ್ದ ಲೇಖನ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

0: ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಗದಲ್ಲಿ ಮೈಸೂರಿನಿಂದ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಾದನಮನ ಪ್ರಸಾರವಾಗಲಿದೆ, ಬನ್ನಿ ಕೇಳಿಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ನಾಥನಮನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ನೀವು ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.
0: ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ನವರಾತ್ರಿಯ ಮೊದಲನೇ ದಿನದ ವಿಶೇಷತೆ ಕುರಿತು ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ವಿದ್ವಾನ್ ಡಾಕ್ಟರ್ ಟಿವಿ ಸತ್ಯನಾರಾಯಣ ತಲಕಾಡು, ನಿವೃತ್ತ ಉಪನಿರ್ದೇಶಕರು ಮತ್ತು ಗೌರವ ಸಲಹಾಗಾರರು, ಪ್ರಾಚ್ಯವಿದ್ಯಾ ಸಂಶೋಧನಾಲಯ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು.

ನವರಾತ್ರಿಯಲ್ಲಿ ದೇವಿ ಸಮುಪಾಸನೆ ಹಿನ್ನೆಲೆ ವಿವರಣೆ. ಪ್ರಸ್ತುತಿ ವಿದ್ವಾನ್ ಡಾಕ್ಟರ್ ಟಿ ವಿ ಸತ್ಯನಾರಾಯಣ ತಲಕಾಡು, ನಿವೃತ್ತ ಉಪನಿರ್ದೇಶಕರು ಮತ್ತು ಗೌರವ ಸಲಹಾಗಾರರು, ಪ್ರಾಚ್ಯವಿದ್ಯಾ ಸಂಶೋಧನಾಲಯ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. ಮನುಷ್ಯನು ತನ್ನ ಪಶುತ್ವವನ್ನು ಮತ್ತು ರಾಕ್ಷಸತ್ವವನ್ನು ಬಿಟ್ಟು ನಿಜವಾದ ತನ್ನ ಮನುಷ್ಯತ್ವ ಧರ್ಮವನ್ನು ಹೊಂದುವುದು, ಕೊನೆಗೆ ದೈವತ್ವವನ್ನು ಪಡೆಯುವುದು ಅವನ ಸ್ವಾಭಾವಿಕವೂ ಹಾಗೂ ಅನಿವಾರ್ಯವೂ ಆಗಿರುವ ಒಂದು ವಿಶೇಷ ಗುಣವಾಗಿದೆ. ಇಂತಹ ಮನುಷ್ಯನನ್ನು ನಾಗರಿಕತೆಯ ದೃಷ್ಟಿಯಲ್ಲಿ ಮತ್ತು ಸಂಸ್ಕೃತಿಯ ದೃಷ್ಟಿಯಲ್ಲಿ ಮೇಲಿನ ಹಂತಕ್ಕೆ ಏರುತ್ತಿರುವವನು ಎನ್ನುತ್ತೇವೆ. ನಮ್ಮ ಭಾರತೀಯರ ಸಂಸ್ಕೃತಿಯು ಧರ್ಮದ ನೆಲೆಗಟ್ಟಿನಲ್ಲಿ ನಿಂತಿರುವಂತಹದು. ನಾವು ನಮ್ಮ ದಿನನಿತ್ಯದ ಜೀವನ ವಿಧಾನದಲ್ಲಿ ಮಾಡುವ ಕೆಲಸಗಳು, ಆಡುವ ಮಾತುಗಳು, ಆಲೋಚಿಸುವ ಚಿಂತನೆಗಳು ಎಲ್ಲವೂ ಒಟ್ಟಾರೆಯಾಗಿ ಸಂಸ್ಕೃತಿಯಾಗುತ್ತದೆ. ಇಂತಹ ಪ್ರಗತಿ ಹೊಂದಿದ ಮಾನವನು ಅನುಸರಿಸುತ್ತಿರುವ ರೀತಿ ನೀತಿಗಳಲ್ಲಿ ದೇವರನ್ನು ಪೂಜಿಸುವುದು, ಉಪಾಸನೆ ಮಾಡುವುದು, ಧ್ಯಾನ ಮಾಡುವುದು ಎಲ್ಲವೂ ಸಹ ಒಂದು ಪ್ರಮುಖವಾದ ಧರ್ಮವೇ ಆಗಿದೆ. ಈ ಜಗತ್ತಿನಲ್ಲಿ ನಾವು ಗುರುತಿಸುವಂತಹ ಸೌಂದರ್ಯ, ನಾವು ಮಾಡಿಕೊಳ್ಳುವ ಉದ್ದೇಶ, ನಾವು ಅನುಸರಿಸುವ ಕ್ರಮ, ಇವುಗಳಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳೆಂಬ ಮಹಾಕಾರ್ಯಗಳನ್ನು ಸುವ್ಯವಸ್ಥೆಯಿಂದ ನೆರವೇರಿಸುತ್ತಿರುವ ಒಂದು ಅಚಿಂತನೀಯವಾದ ಚೈತನ್ಯದಾಯಕ ಶಕ್ತಿಯು ಇರಬೇಕೆಂದು, ಆ ಚೈತನ್ಯಾತ್ಮಕ ಶಕ್ತಿಯೇ ದೇವರೆಂದು, ಅದು ಈ ಜಗತ್ತಿನ ಸ್ಥಿತಿಗತಿ ರೂಪವಾದ ಕಾರ್ಯಗಳ ನಿರ್ವಹಣೆಗಾಗಿ ಸರ್ವಜ್ಞವೂ ಸರ್ವಶಕ್ತವೂ ಆಗಿರಬೇಕೆಂದು ಹೇಳುವುದಲ್ಲದೆ, ಈ ಪ್ರಪಂಚದ ಯೋಗಕ್ಷೇಮಗಳ ನಿರ್ವಹಣೆಗಾಗಿ ಆ ದೇವರು ಎನ್ನುವ ಮಹಾಚೈತನ್ಯವು ಮಾಡಿರುವ ಈ ವ್ಯವಸ್ಥೆ ಅಥವಾ ಕಟ್ಟುಕಟ್ಟಳೆಗೆ ಮೂಲಭೂತವಾದ ತತ್ವವೇ ಧರ್ಮವೆಂದು ಹೇಳಬಹುದು. ಈ ಮೂಲಭೂತವಾದ ಅಂಶವನ್ನು ಮಹಾನಾರಾಯಣೀಯ ಉಪನಿಷತ್ತಿನಲ್ಲಿ ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಎಂಬುದಾಗಿ ಹೇಳಿದೆ. ಈ ಧರ್ಮವು ಸಾಮಾನ್ಯ ಅಥವಾ ವಿಶ್ವಧರ್ಮವೆಂದು, ವಿಶೇಷ ಧರ್ಮವೆಂದು ಎರಡು ರೀತಿಯಾಗಿದೆ. ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಂದು ಪ್ರಾಣಿಯು, ಪ್ರತಿಯೊಂದು ವಸ್ತುವು ತನ್ನ ತನ್ನ ಧರ್ಮವನ್ನು ತಪ್ಪದೇ ಆಚರಣೆ ಮಾಡುತ್ತಿರುವುದರಿಂದಲೇ ಈ ಪ್ರಪಂಚದಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಂತೋಷಗಳು ನೆಲೆಸಿವೆ. ಆದ್ದರಿಂದ ಮಾನವರು ತಮ್ಮ ಸಂಸ್ಕೃತಿಗೆ ತಕ್ಕಂತೆ ಬಯಸಿ ಪಡೆಯುತ್ತಿರುವ ಧರ್ಮ, ಅರ್ಥ, ಕಾಮಗಳು, ವಿವೇಕಿಗಳಾದ ಜನರು ಪಡೆಯಬೇಕೆನ್ನುವ ಧರ್ಮ, ಮೋಕ್ಷಗಳು ಎಂಬ ಫಲಗಳ ನಾಲ್ಕು ಪುರುಷಾರ್ಥಗಳು ಅಂದರೆ ಮನುಷ್ಯನಿಗೆ ದೊರಕುವಂತಹ ಪ್ರಯೋಜನಗಳು ಎಂದು ಕರೆಯಲ್ಪಟ್ಟಿವೆ. ಈ ಜಗತ್ತಿನ ಸಕಲ ವ್ಯವಹಾರಗಳಿಗೂ ಕಾರಣಭೂತವಾದ ಅನಿರ್ವಚನೀಯವಾದ ಚೈತನ್ಯಾತ್ಮಕ ಶಕ್ತಿಯನ್ನು ಸಾಮಾನ್ಯ ಜನರು ದೇವರೆಂದು, ವಿವೇಕಿಗಳಾದವರು ಪರಬ್ರಹ್ಮ, ಪರಮಾತ್ಮ ಎಂದು ಕರೆಯುತ್ತಾರೆ. ಇಂತಹ ದೇವರನ್ನು ಶಿವ, ವಿಷ್ಣು, ಬ್ರಹ್ಮ, ರಾಮ, ಕೃಷ್ಣ ಮೊದಲಾದ ಪುರುಷ ರೂಪಗಳಲ್ಲೂ, ಉಮಾ, ಲಕ್ಷ್ಮಿ, ಸರಸ್ವತಿ, ತ್ರಿಪುರ ಸುಂದರಿ, ಗಾಯತ್ರಿ, ಭುವನೇಶ್ವರಿ, ದುರ್ಗಾ ಮುಂತಾದ ರೂಪಗಳಲ್ಲೂ, ಹರಿಹರ ಅರ್ಧನಾರೀಶ್ವರ ಮುಂತಾದ ಸಂಯುಕ್ತ ರೂಪಗಳಲ್ಲೂ ಆರಾಧಿಸುತ್ತಾ, ಪ್ರವೃತ್ತಿ ನಿವೃತ್ತಿ ರೂಪವಾದ ಈ ಎರಡು ಧರ್ಮಗಳನ್ನು ಆಚರಿಸುವುದರ ಮೂಲಕ ಎಲ್ಲ ಜನರೂ ಅವರವರ ಇಷ್ಟಾರ್ಥಗಳನ್ನು ಪಡೆಯಬಹುದು. ಆದರೆ ಎಲ್ಲದಕ್ಕೂ ಮೂಲಭೂತವಾದ ದೇವತಾ ತತ್ವವು ಒಂದೇ ಆಗಿದೆ. ಆದರೂ ಆಗಾಗ್ಗೆ ಅಧರ್ಮದಿಂದ ಗ್ಲಾನಿಯುಂಟಾದಾಗ ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ರಕ್ಷಿಸುತ್ತಾ ಧರ್ಮವನ್ನು ಸ್ಥಿರವಾಗಿ ಸ್ಥಾಪಿಸುವುದಕ್ಕಾಗಿ ಆಯಾಯ ದೇಶ, ಕಾಲ, ವರ್ತನೆಗಳ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ಹಿಂದೆ ಹೇಳಿದ ಶಿವ, ಉಮಾದಿ ರೂಪಗಳು ಮತ್ತು ಇತರ ನಾಮರೂಪಗಳು ಅನೇಕವಾಗಿ ಪ್ರಕಟವಾಗುತ್ತಿರುತ್ತವೆ. ದೇವನೊಬ್ಬ, ನಾಮ ಹಲವು ಎಂಬ ಅಂಶವನ್ನು ಮರೆಯದೆ ನಾವು ಸದಾ ನೆನಪಿನಲ್ಲಿಟ್ಟುಕೊಂಡಿರಬೇಕು. ಧರ್ಮವು ದೇವರ ಸೇವೆ, ಪೂಜೆ, ಧ್ಯಾನ, ಜಪ, ತಪಸ್ಸು, ಜ್ಞಾನ ಮುಂತಾದ ರೂಪಗಳಲ್ಲಿಯೂ ಇರುತ್ತವೆ. ಸಗುಣ ಬ್ರಹ್ಮತತ್ವವು ಸಾಮಾನ್ಯ ಜನರಿಗೆ ಉಪದಿಷ್ಟವಾದ ತತ್ವ. ಆ ಅದ್ಭುತವಾದ ಶಕ್ತಿಗೆ ಆಕಾರವುಂಟು, ನಮ್ಮಂತೆಯೇ ಅದಕ್ಕೆ ಜೀವಾದಿಗಳುಂಟು, ಅದು ನಮ್ಮಂತೆಯೇ ಜೀವಿಸುತ್ತದೆ, ವ್ಯವಹರಿಸುತ್ತದೆ, ನಮ್ಮಂತೆಯೇ ಅದಕ್ಕೆ ಆಸೆ ಆಕಾಂಕ್ಷೆಗಳುಂಟು, ಅದು ಕುಡಿಯುತ್ತದೆ, ತಿನ್ನುತ್ತದೆ, ಮಲಗುತ್ತದೆ, ಮಾತನಾಡುತ್ತದೆ, ಎಲ್ಲವನ್ನೂ ಅನುಭವಿಸುತ್ತದೆ ಇತ್ಯಾದಿ ಮನುಷ್ಯ ಸಹಜವಾದ ಬೆಳಗಿನಿಂದ ಸಂಜೆಯವರೆಗಿನ ದಿನನಿತ್ಯದ ವ್ಯವಹಾರಗಳೆಲ್ಲವನ್ನೂ ಆ ದೇವರಿಗೆ ಹೇಳಿ ನಮ್ಮಂತೆಯೇ ಭಾವಿಸುವ ರೀತಿಯು ಸಗುಣ ಬ್ರಹ್ಮತತ್ವದ ಉಪಾಸನೆಯಲ್ಲಿ ಕಂಡುಬರುತ್ತದೆ. ಸಗುಣ ಬ್ರಹ್ಮತತ್ವದ ಸ್ವರೂಪವು ಪುರುಷ ರೂಪದಲ್ಲೂ ಸ್ತ್ರೀ ರೂಪದಲ್ಲೂ ಇರಬಹುದು.
ಆದ್ದರಿಂದಲೇ ಆ ಶ್ರೇಷ್ಠವಾದ ತತ್ವವನ್ನು ವೇದಾನುಸಾರಿಗಳಾದ ಆಗಮಗಳಲ್ಲಿ ಅಥವಾ ತಂತ್ರಗಳಲ್ಲಿ ಸುಗುಣವೂ ಸಾಕಾರವೂ ಆಗಿರುವ ದೇವ ಅಥವಾ ದೇವತೆ ಎಂದು, ಅದೇ ಈ ಪ್ರಪಂಚದ ಹುಟ್ಟು ಸಾವು ಸ್ಥಿತಿ ಗತಿಗಳನ್ನು ಮಾಡುತ್ತಿರುವುದಾಗಿಯೂ ಮಂತ್ರಶಾಸ್ತ್ರ ತಂತ್ರಶಾಸ್ತ್ರ ಗ್ರಂಥಗಳಲ್ಲಿ ಬಲ್ಲವರು ಉಪದೇಶಿಸುತ್ತಿದ್ದಾರೆ. ಶ್ರೀವಿದ್ಯಾ

ಪತತ್ವವನ್ನು ಆರಾಧಿಸುವ ರೀತಿಯು ವೇದಗಳ ಕಾಲದಿಂದಲೇ ಪ್ರಾರಂಭವಾಗಿದೆ ಎಂದು ತಿಳಿದುಬರುತ್ತದೆ. ದೇವಪರವಾದ ವಾಕ್ಯವನ್ನು ಮಂತ್ರವೆಂದು, ದೇವತಾಪರವಾದ ವಾಕ್ಯವನ್ನು ವಿದ್ಯೆ ಎಂದು ವ್ಯವಹರಿಸಿದ್ದಾರೆ. ಶ್ರೀವಿದ್ಯೆಗೆ ಪಂಚದಶಿ, ಪಂಚದಶಾಕ್ಷರಿ ಎಂಬ ಹೆಸರುಗಳನ್ನು ಹೇಳಿದ್ದಾರೆ. ಇದು ಆ ತ್ರಿಪುರ ಸುಂದರಿ ದೇವಿಯ ಆರಾಧನೆ, ಅನುಗ್ರಹ, ಸಂಪಾದನೆಗಳಿಗೆ ಅತ್ಯುತ್ತಮವಾದ ಶಬ್ದರೂಪವಾಗಿರುವ ಪ್ರತೀಕವಾಗಿದೆ. ದೇವಿಯ ಆರಾಧನಾ ರೂಪವಾದ ಶ್ರೀವಿದ್ಯಾ ಮಂತ್ರದ ಉಪದೇಶಕರು ಸಿದ್ಧರು ಆದ ಗುರು ಪರಂಪರೆಯಲ್ಲಿ ಮನು, ಚಂದ್ರ, ಕುಬೇರ, ಲೋಪಾಮುದ್ರ, ಕಾಮರಾಜ, ಮನ್ಮಥ, ಅಗಸ್ತ್ಯ, ನಂದಿ, ಸೂರ್ಯ, ವಿಷ್ಣು, ಕುಮಾರ, ಶಿವ, ದುರ್ವಾಸ ಮುಂತಾದವರು ಪ್ರಸಿದ್ಧರಾಗಿದ್ದಾರೆ. ಶ್ರೀ ಮಹಾ ತ್ರಿಪುರ ಸುಂದರಿ ದೇವಿಯ ಆರಾಧನೆಯಲ್ಲಿ ಸ್ಥೂಲ, ಸೂಕ್ಷ್ಮ, ಪರ ಎಂಬ ಮೂರು ಬಗೆಗಳಿವೆ. ಇವುಗಳಲ್ಲಿ ಮೊದಲನೆಯ ಸ್ಥೂಲವು ದಿವ್ಯ ಮಂಗಳ ಮೂರ್ತಿಯನ್ನು, ಎರಡನೆಯದಾದ ಸೂಕ್ಷ್ಮರೂಪವು ವಾಗ್ರೂಪವನ್ನು, ಮೂರನೆಯದಾದ ಪರವು ಸರ್ವವ್ಯಾಪಿಯಾದ ಚಿದ್ರೂಪವನ್ನು ಅವಲಂಬಿಸಿರುತ್ತದೆ. ದೇವಿಯ ಉಪಾಸಕನು ಏಕಾಗ್ರತೆಯನ್ನು ಹೊಂದುತ್ತಾ ಸಿದ್ಧಿ ಮಾರ್ಗದಲ್ಲಿ ಹಂತ ಹಂತವಾಗಿ ಮುಂದುವರಿಯುತ್ತಾನೆ. ಶ್ರೀವಿದ್ಯಾ ಉಪಾಸನೆಯಿಂದ ದೇವಿಯ ಸಿದ್ಧಿಯನ್ನು ಪಡೆದಿದ್ದವರಲ್ಲಿ ಇತ್ತೀಚೆಗೆ ಶ್ರೀ ಶಂಕರಾಚಾರ್ಯರು, ಶ್ರೀ ವಿದ್ಯಾರಣ್ಯರು ಪ್ರಸಿದ್ಧರು ಎನ್ನಬಹುದು. ಪರಬ್ರಹ್ಮ ತತ್ವವನ್ನು ಸ್ತ್ರೀ ಎಂದು ನಂಬಿ ಆರಾಧಿಸುವ ರೂಢಿಯು ನಮ್ಮ ಭಾರತದಲ್ಲಿ ಬಹು ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿದೆ. ಹರಪ್ಪ, ಮೊಹೆಂಜದಾರೋ ಮೊದಲಾದ ಜಾಗಗಳಲ್ಲಿ ಸಿಕ್ಕಿರುವ ಪ್ರಾಚೀನ ಸಂಸ್ಕೃತಿಯ ಸ್ವರೂಪವನ್ನು ಸೂಚಿಸುವ ಅವಶೇಷಗಳು ಇದನ್ನು ತಿಳಿಸುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಚತ್ವಾರ ಈಂ ಬಿಭ್ರತಿ ಕ್ಷೇಮಯಂತಹ ಎಂಬ ವೇದ ಮಂತ್ರದಲ್ಲಿ ದೇವಿಯ ಆರಾಧನೆಯು ಸೂಚಿತವಾಗಿದೆ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳೆಲ್ಲಕ್ಕೂ ದೇವಿಯೇ ಕಾರಣ ಎಂಬುದನ್ನು ಋಗ್ವೇದದ ಅಹಂ ರುದ್ರೇಭಿಹಿ ವಸುಭಿಹಿ ಚರಾಮಿ ಎಂಬ ದೇವಿ ಸೂಕ್ತವು ತಿಳಿಸುತ್ತದೆ. ಸ್ತ್ರೀರೂಪವು ತಂದೆಯಂತೆ ಜನ್ಮವನ್ನು ನೀಡುವ, ಕಾಪಾಡುವ, ಬೆಳೆಯಿಸುವ ಭಾವವನ್ನು ಸೂಚಿಸುತ್ತದೆ. ದೇವಿಯ ಸ್ತ್ರೀರೂಪದ ಉಪಾಸನೆಯು ಬಹು ಹಿಂದಿನಿಂದಲೂ ನಮ್ಮ ದೇಶದಲ್ಲಿ ವೇದಗಳಲ್ಲೇ ಉಕ್ತವಾಗಿದೆ. ದೇವಿ ಸೂಕ್ತ, ರಾತ್ರಿ ಸೂಕ್ತ, ಸರಸ್ವತಿ ಸೂಕ್ತ ಮುಂತಾದ ಋಗ್ವೇದದ ದೇವೀಪರವಾದ ಸೂಕ್ತಗಳಲ್ಲಿ ಈ ದೇವಿಯ ಮಹಿಮಾತಿಶಯಗಳನ್ನು ವರ್ಣಿಸಲಾಗಿದೆ. ದೇವಿಯ ಆರಾಧನೆಯು ನಮ್ಮ ಭಾರತದಲ್ಲಿ ತುಂಬ ಮುಂದುವರೆದು ತಾತ್ವಿಕ ದೃಷ್ಟಿಯಿಂದ ನಾಮ, ರೂಪ, ಲಿಂಗ ಭೇದಗಳನ್ನು ಮೀರಿ ವಿಶಾಲವಾದ ಏಕ ಮನೋಭಾವವನ್ನು ಸೂಚಿಸುತ್ತದೆ. ಅವರವರ ಆಸೆಗೆ ತಕ್ಕಂತೆ ನಾನಾ ರೀತಿಯ ಮೂರ್ತಿ ರೂಪಗಳನ್ನು ಪೂಜಿಸುವರು. ಈ ಮೂರ್ತಿ ಭೇದಗಳಲ್ಲಿ ಪರಬ್ರಹ್ಮನನ್ನು ಸ್ತ್ರೀ ರೂಪದಿಂದ ಆರಾಧನೆ ಮಾಡುವುದು ಸಹ ಬಹು ಹಿಂದಿನಿಂದಲೂ ನಡೆದು ಬಂದ ಪದ್ಧತಿ. ಸೃಷ್ಟಿಸ್ಥಿತಿ ಲಯಗಳಿಗೆ ಮುಖ್ಯ ಕಾರಣಭೂತವಾದ ಪರಮೇಶ್ವರನ ಆದಿಶಕ್ತಿಗೂ ಪರಮೇಶ್ವರನಿಗೂ ಯಾವ ವ್ಯತ್ಯಾಸವಿಲ್ಲದಿದ್ದರೂ ಹೆಸರಿನಿಂದ ಮಾತ್ರ ಸ್ತ್ರೀರೂಪವನ್ನು ಭಾವಿಸಿ ಆರಾಧನೆ ಮಾಡುವುದು ರೂಢಿಯಲ್ಲಿ ನಡೆದು ಬಂದಿರುವ ಸಂಪ್ರದಾಯ. ದೇವಿಯ ಈ ಆರಾಧನಾ ವಿಧಾನವನ್ನೇ ಶ್ರೀವಿದ್ಯೆ ಎಂದು ತಂತ್ರಮಂತ್ರಶಾಸ್ತ್ರಗಳಲ್ಲಿ ಶಾಸ್ತ್ರಜ್ಞರು ಕರೆದಿದ್ದಾರೆ. ಇನ್ನೂ ಕೆಲವು ದೇವೀಪರ ಸ್ತೋತ್ರಗಳಲ್ಲಿ ದೇವಿಯ ಸ್ವರೂಪ, ಪೂಜಾಕ್ರಮ ಮೊದಲಾದ ವಿಷಯಗಳನ್ನು ವಿಶದವಾಗಿ ವರ್ಣಿಸಿದ್ದಾರೆ. ಶ್ರೀವಿದ್ಯಾ ಮಂತ್ರದಲ್ಲಿ ಪ್ರತಿಪಾದ್ಯವಾಗಿರುವ ಉಪಾಸ್ಯ ದೇವತೆಯು ಶ್ರೀ ರಾಜರಾಜೇಶ್ವರಿ ಎಂದು, ಶ್ರೀ ಮಹಾ ತ್ರಿಪುರ ಸುಂದರಿ ಎಂದು ಪ್ರಸಿದ್ಧವಾಗಿದೆ. ಈ ದೇವಿಯೇ ಶ್ರೀವಿದ್ಯೆಗೆ ಅಭಿಮಾನಿ ದೇವತೆಯೂ ಹೌದು. ಹಿರಣ್ಯವರ್ಣಾಂ ಹರಿಣೀಂ ಎಂದು ಪ್ರಾರಂಭವಾಗುವ ಋಗ್ವೇದದ ಖಿಲ ಸೂಕ್ತದಲ್ಲಿ ಇದು ಶ್ರೀಸೂಕ್ತವೆಂದು ಪ್ರಸಿದ್ಧವಾಗಿರುವುದರಿಂದ ಅಲ್ಲಿ ಶ್ರೀದೇವಿಯ ಗುಣಗಳು, ಮಹಿಮೆಗಳು ವರ್ಣಿತವಾಗಿವೆ. ಅದೇ ರೀತಿಯಲ್ಲಿ ನಾಲ್ಕು ವೇದಗಳಲ್ಲಿಯೂ ರಹಸ್ಯವಾಗಿ ಅಲ್ಲಲ್ಲಿ ಶ್ರೀವಿದ್ಯೆಯನ್ನು ಉಪದೇಶಿಸಲಾಗಿದೆ. 18 ಬಗೆಯ ಮಹಾವಿದ್ಯೆಗಳಲ್ಲಿ ಈ ಶ್ರೀವಿದ್ಯೆಯು ಶ್ರೇಷ್ಠವಾದುದು. ಈ ಶ್ರೀವಿದ್ಯೆಯಲ್ಲಿ ಷೋಡಶಿ, ಮಹಾಷೋಡಶಿ ಮುಂತಾದ ವಿಶೇಷ ಭೇದಗಳಿವೆ. ಕಾಮಕಲಾ, ಸಾರ್ಥಕಲಾ, ಅರ್ಧಕಲಾ ರೂಪಗಳಲ್ಲಿಯೂ ಇದು ಪರ್ಯವಸಾನವನ್ನು ಹೊಂದುತ್ತದೆ. ಇದು ನವರಾತ್ರಿಯ ಪೂಜಾ ವಿಶೇಷದಲ್ಲಿ ನಮಗೆ ಅತ್ಯಂತ ವಿಶೇಷವಾದ ರೂಪದಲ್ಲಿ ಗೋಚರವಾಗುತ್ತದೆ.

ಪ್ರಿಯ ಕೇಳುಗರೆ, ಇದುವರೆಗೂ ನವರಾತ್ರಿಯ ಮೊದಲನೇ ದಿನದ ವಿಶೇಷತೆ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ವಿದ್ವಾನ್ ಡಾಕ್ಟರ್ ಟಿವಿ ಸತ್ಯನಾರಾಯಣ ತಲಕಾಡು, ನಿವೃತ್ತ ಉಪನಿರ್ದೇಶಕರು ಮತ್ತು ಗೌರವ ಸಲಹಾಗಾರರು, ಪ್ರಾಚ್ಯವಿದ್ಯಾ ಸಂಶೋಧನಾಲಯ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶ್ರೀ ನಾಗರಾಜು ಬೀಜಕನಹಳ್ಳಿರವರು.
1: ವಾರದ ಕಥೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
2: ಆತ್ಮೀಯರೇ, ನಮಗೆ ಗೋಂದು ಅಥವಾ ಅಂಟು ಬೇಕಾದಾಗ ಅಂಗಡಿಗೆ ಹೋಗಿ ಏನೆಂದು ಕೇಳುತ್ತೇವೆ? ಫೆವಿಕಾಲ್ ಎಂದೇ ತಾನೆ. ಅಂಟು ಅಥವಾ ಗೋಂದು ಎಂಬ ಪದಕ್ಕೆ ಪರ್ಯಾಯ ಪದವೇ ಆಗಿದೆ ಫೆವಿಕಾಲ್. ಪಿಡಿಲೈಟ್ ಎಂದರೆ ತಕ್ಷಣ ನಮಗೆ ಗೊತ್ತಾಗದಿರಬಹುದು, ಆದರೆ ಫೆವಿಕಾಲ್, ಫೆವಿಕ್ವಿಕ್, ಎಂಸಿಲ್, ಡಾಕ್ಟರ್ ಫಿಕ್ಸಿಟ್ ಎಂದರೆ ಗೊತ್ತಾಗದವರು ಯಾರು ಇರಲಿಕ್ಕಿಲ್ಲ. ಇವೆಲ್ಲವೂ ಪಿಡಿಲೈಟ್ನ ಉತ್ಪನ್ನಗಳೇ. ಒಂದಲ್ಲ ಒಂದು ವಸ್ತುವನ್ನು ನಾವು ಅಂಟಿಸಿಯೇ ಇರುತ್ತೇವೆ ಎಂದಾದರೆ ನಮಗೆ ಫೆವಿಕಾಲ್ ಹೆಸರು ಗೊತ್ತಿಲ್ಲದೇ ಇಲ್ಲ. ಏಷ್ಯಾದ ಅತಿದೊಡ್ಡ ಅಂಟಿನ ಕಂಪನಿ ಪಿಡಿಲೈಟ್. ಕಟ್ಟಿಗೆ ಅಂಗಡಿಯೊಂದರಲ್ಲಿ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದ ಹುಡುಗನೊಬ್ಬ ತನ್ನ ಸತತ ಪ್ರಯತ್ನ ಮತ್ತು ದೂರದೃಷ್ಟಿಯಿಂದ ಕಟ್ಟಿದ ಕಂಪನಿಯ ವಸ್ತುಗಳು ಭಾರತದ ಪ್ರತಿ ಮನೆ ಮನೆಯಲ್ಲೂ ಇವೆ ಎಂದರೆ ಅದು ಅತಿಶಯೋಕ್ತಿಯಲ್ಲ. 1925 ಗುಜರಾತ್ನಲ್ಲಿ ಜನಿಸಿದ ಬಲವಂತ್ ಪಾರೇಖ್ ಅವರ ಅಜ್ಜ ನ್ಯಾಯಾಧೀಶರಾಗಿದ್ದವರು. ಈಗ ಇಂಜಿನಿಯರ್, ಡಾಕ್ಟರ್ ಆಗುವ ಒತ್ತಡ ಮಕ್ಕಳ ಮೇಲಿರುವಂತೆ ಆಗೆಲ್ಲ ವಕೀಲರಾಗುವ ಒತ್ತಡ ಇರುತ್ತಿತ್ತು. ಬಲವಂತ್ಗೋ ವಿಭಿನ್ನವಾದುದನ್ನು ಮಾಡುವ ಹಂಬಲ. ಎಲ್ಲರೂ ಮಾಡುವುದನ್ನೇ ತಾನು ಮಾಡಿದರೆ ವಿಶೇಷವೇನೂ ಇಲ್ಲ ಎಂಬುದು ಚಿಕ್ಕ ವಯಸ್ಸಿನಿಂದಲೇ ಆತನ ಯೋಚನೆ. ಆದರೂ ಮುಂಬೈನ ಸರ್ಕಾರಿ ಕಾನೂನು ಕಾಲೇಜಿಗೆ ಬಲವಂತರನ್ನ ಅವರ ಇಷ್ಟದ ವಿರುದ್ಧವಾಗಿ ಸೇರಿಸಲಾಯಿತು. ಆಗ ಗಾಂಧೀಜಿಯವರ ಸ್ವಾತಂತ್ರ್ಯ ಸಂಗ್ರಾಮ ಜೋರಾಗಿ ನಡೆಯುತ್ತಿತ್ತು. ಬಲವಂತ್ ಕೂಡ ಚಳವಳಿಯಲ್ಲಿ ಪಾಲ್ಗೊಳ್ಳತೊಡಗಿದರು. ಮನೆಯಲ್ಲಿ ಈ ವಿಷಯ ಗೊತ್ತಾದ ಕೂಡಲೇ ಮದುವೆ ಮಾಡಿದರೆ ಸರಿದಾರಿಗೆ ಬರುತ್ತಾನೆ ಹುಡುಗ ಎಂದು ಕಾಂತಾಬೆನ್ ಜತೆ ವಿವಾಹ ಮಾಡಲಾಯಿತು. ಪದವೀಧರನಾದರೂ ಬಲವಂತ್ಗೆ ವಕೀಲ ವೃತ್ತಿ ಕೈಗೊಳ್ಳುವುದು ಕೊಂಚವೂ ಇಷ್ಟವಿರಲಿಲ್ಲ. ಕಾನೂನು ಓದಲು ಹೋಗಿದ್ದು ಕೂಡ ಕುಟುಂಬದ ಒತ್ತಾಯಕ್ಕಷ್ಟೇ. ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆಯಲಿ ಎಂದು ಕಾನೂನು ಓದಿಸಿದರೆ ಆರಾಮಾಗಿ ನ್ಯಾಯವಾದಿ ಆಗುವ ಬದಲು ವ್ಯವಹಾರ ಮಾಡಲು ಹೊರಟ ಹುಡುಗನ ನಡೆ ಮನೆಯವರಿಗೆ ಅಕ್ಷಮ್ಯವಾಗಿ ಕಂಡಿತ್ತು. ಆದರೆ ಕೆಲವು ಸಾಧಕರಿಗೆ ಎಷ್ಟು ದೂರದೃಷ್ಟಿ ಇರುತ್ತದೆ ಎಂದರೆ ತಮ್ಮ ಸಾಮರ್ಥ್ಯದ ಬಗ್ಗೆ ಅವರಿಗೆ ಸಂಪೂರ್ಣ ನಂಬಿಕೆ. ಆದರೆ ಜಗತ್ತಿನ ಕಣ್ಣಿಗೆ ಅವರು ಅತಿ ದೊಡ್ಡ ಮೂರ್ಖರಾಗಿ ಕಾಣಿಸುತ್ತಿರುತ್ತಾರೆ. ಪಾರೇಖ್ ಕುಟುಂಬವೇನು ಇದರಿಂದ ಹೊರತಾಗಿರಲಿಲ್ಲ. ಹಾಗಾಗಿ ಮನೆಯಿಂದ ವ್ಯವಹಾರಕ್ಕೆಂದು ಒಂದು ರೂಪಾಯಿ ಕೂಡ ಸಿಗುವ ಹಾಗಿರಲಿಲ್ಲ. ಬಿಸಿನೆಸ್ ಮಾಡಲು ಹಣವಿಲ್ಲದೆ ಅನಿವಾರ್ಯವಾಗಿ ನೌಕರಿ ಮಾಡಬೇಕಾಯಿತು. ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಸಹಾಯಕನಾಗಿ ಸೇರಿಕೊಂಡರು. ಕಟ್ಟಿಗೆ ವ್ಯಾಪಾರಿಯೊಬ್ಬರ ಸಹಾಯಕನಾಗಿಯೂ ಕೆಲಸ ಮಾಡಿದರು. ಉಳಿಯಲು ಬಾಡಿಗೆ ಮನೆ ಮಾಡುವ ಸಾಮರ್ಥ್ಯವೂ ಇರದೆ ಪತಿ ಪತ್ನಿ ಗೋಡೌನ್ನಲ್ಲಿಯೇ ಉಳಿಯುತ್ತಿದ್ದರು. ಈ ಸಂದರ್ಭದಲ್ಲಿ ಮೋಹನ್ ಎಂಬುವರ ಪರಿಚಯವಾಯಿತು. ಬಲವಂತ್ ಎಂಬ ತರುಣನಲ್ಲಿ ಸಾಮರ್ಥ್ಯ ಇರುವುದನ್ನು ಗುರುತಿಸಿದ ಅವರು ವ್ಯವಹಾರ ಶುರು ಮಾಡಲು ಹಣಕಾಸಿನ ನೆರವು ಮಾಡಿದರು. ಅವರ ಸಹಾಯದಿಂದ ಸೈಕಲ್, ಅಡಿಕೆ, ಬಣ್ಣ ಮುಂತಾದವುಗಳ ವ್ಯವಹಾರ ಶುರು ಮಾಡಿದರು. ಲಾಭವೂ ಬಂದಿತು. 1954 ಸುಮಾರಿಗೆ ಸ್ವಂತ ಡೈ ಉದ್ದಿಮೆ ಶುರು ಮಾಡಿದರು ಪಾರೇಖ್. ಆಗಷ್ಟೇ ಭಾರತ ಸ್ವತಂತ್ರವಾಗಿದ್ದ ಸಮಯ. ಬೇರೆ ದೇಶಗಳಿಂದ ಆಮದಾಗುತ್ತಿದ್ದ ವಸ್ತುಗಳನ್ನ ಭಾರತದ ಉದ್ಯಮಿಗಳು ಸ್ವದೇಶದಲ್ಲಿಯೇ ತಯಾರಿಸಲು ಹೊರಟಿದರು. ಬಲವಂತ್ ಕಟ್ಟಿಗೆ ವ್ಯಾಪಾರಿಯೊಬ್ಬರ ಬಳಿ ಸಹಾಯಕರಾಗಿದ್ದಾರಲ್ಲ, ಆ ಉದ್ದಿಮೆಯ ಆಳ ಅಗಲಗಳ ಪರಿಚಯ ಅವರಿಗೆ ಚೆನ್ನಾಗಿತ್ತು. ಮರದ ಕೆಲಸ ಮಾಡುವವರಿಗೆ ಮರದ ತುಂಡುಗಳನ್ನು ಜೋಡಿಸಲು ಬಹಳ ಸಮಸ್ಯೆ ಆಗುತ್ತಿರುವುದನ್ನು ಗಮನಿಸಿದ್ದರು. ಪ್ರಾಣಿಗಳ ಕೊಬ್ಬಿನಿಂದ ತಯಾರಿಸಿದ ಅಂಟನ್ನ ಬಳಸಲಾಗುತ್ತಿತ್ತು. ಬಳಸುವ ಮೊದಲು ಅದನ್ನು ಚೆನ್ನಾಗಿ ಕುದಿಸಬೇಕಿತ್ತು. ಆಮೇಲೆ ಅದನ್ನ ತಣ್ಣಗಾಗಿಸಬೇಕಿತ್ತು. ಅದು ಕೆಟ್ಟ ವಾಸನೆ ಕೂಡ ಬರುತ್ತಿತ್ತು. ಸುತ್ತ ಬಹಳ ಅನಾರೋಗ್ಯಕರ ವಾತಾವರಣ ನಿರ್ಮಾಣವಾಗುತ್ತಿತ್ತು. ಅಂಟಿನ ಗುಣಮಟ್ಟವು ಅಷ್ಟಕ್ಕಷ್ಟೇ, ಮತ್ತು ಆ ಅಂಟಿನ ತಯಾರಿಗೆ ಬಹಳ ಸಮಯ ಹಿಡಿಯುತ್ತಿತ್ತು. ಕಾರ್ಪೆಂಟರ್ಗಳ ಈ ಸಮಸ್ಯೆಯನ್ನು ಗಮನಿಸಿದ ಬಲವಂತ್ ಏನನ್ನಾದರೂ ಮಾಡಬೇಕೆಂದು ಯೋಚಿಸಿ ಈ ಕುರಿತು ಬಹಳ ಗಂಭೀರವಾಗಿ ಸಂಶೋಧನೆಯಲ್ಲಿ ತೊಡಗಿದರು. ಸಿಂಥೆಟಿಕ್ ರಾಸಾಯನಿಕಗಳನ್ನು ಬಳಸಿ ಅಂಟು ತಯಾರಿಸುವ ವಿಧಾನ ಕಂಡುಹಿಡಿದೇ ಬಿಟ್ಟರು. 1959ರಲ್ಲಿ ಪಿಡಿಲೈಟ್ ಕಂಪನಿಯನ್ನು ಸ್ಥಾಪಿಸಿ ಬಿಳಿ ಬಣ್ಣದ ಸುವಾಸನೆಯುಕ್ತ ಅಂಟನ್ನು ಮಾರುಕಟ್ಟೆಗೆ ಫೆವಿಕಾಲ್ ಎಂಬ ಹೆಸರಿನಿಂದ ಬಿಡುಗಡೆ ಮಾಡಿದರು. ಜರ್ಮನಿಯ ಅಂಟು ತಯಾರಿಕಾ ಕಂಪನಿ ಮೋವಿಕಾಲ್ ಹೆಸರಿನಿಂದ ಪ್ರಭಾವಿತರಾದ ಫೆವಿಕಾಲ್ ಎಂದು ಹೆಸರಿಟ್ಟರು. ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಯಾವ ಉದ್ದಿಮೆಯಾದರೂ ಖಂಡಿತ ಯಶಸ್ವಿಯಾಗುತ್ತದೆ. ಫೆವಿಕಾಲ್ ಅನ್ನು ಪಾರೇಖ್ ತಯಾರಿಸುವುದು ಕೂಡ ಸಮಸ್ಯೆಯ ಪರಿಹಾರಕ್ಕೆ. ಫೆವಿಕಾಲ್ ಹೆಸರು ಜನಜನಿತವಾಯಿತು. ಇಂದು ಕಂಪನಿ ಸಾವಿರಾರು ಕೋಟಿಗಳ ವ್ಯವಹಾರ ಮಾಡುತ್ತಿದೆ. ವ್ಯವಹಾರಕ್ಕೆ ಬೇಕಾಗಿರುವುದು ಐಡಿಯಾಗಳು. ಓರ್ವ ಪತ್ರಕರ್ತನಿಗೆ ಹೇಗೆ ಸುದ್ದಿಯ ಮೂಲ ಹುಡುಕುವ ಜಾಣತನ ಇರಬೇಕು, ಅದೇ ರೀತಿ ವ್ಯವಹಾರಸ್ಥರಿಗೆ ಜನರ ಸಮಸ್ಯೆಯ ಅರಿವಿರಬೇಕು. ಅಷ್ಟೇ ಅಲ್ಲ, ಆ ಸಮಸ್ಯೆಗೆ ಪರಿಹಾರ ಹುಡುಕುವ ಚಾಕಚಕ್ಯತೆ ಕೂಡ ಇರಬೇಕು. ನಂತರ ಯಾವುದೇ ಕಷ್ಟಗಳಿಗೆ ಹೆದರದೆ ಮುಂದುವರಿಯುವ ಧೈರ್ಯ ಇರಬೇಕು. ಅಕಸ್ಮಾತ್ ಆಗಿ ಸೋತರೆ ಏನು ಮಾಡಬಹುದು ಎಂಬ ಲೆಕ್ಕಾಚಾರವೂ ಇರಬೇಕು. ಇದೆಲ್ಲ ಇದ್ದುದರಿಂದಲೇ ಬಲವಂತ್ ಪಾರೇಖ್ ಯಶಸ್ವಿ ಉದ್ಯಮಿಯಾಗಿದ್ದು. ಗೋಡೌನ್ನಲ್ಲಿ ಮರದ ತುಂಡುಗಳ ಧೂಳಿನ ನಡುವೆ ವಾಸಿಸುತ್ತಿದ್ದವರು ದೇಶದ ಅತಿದೊಡ್ಡ ಶ್ರೀಮಂತರಲ್ಲಿ ಒಬ್ಬರೆನಿಸಿಕೊಂಡಿತು. ಪಾರೇಖ್ ತಮ್ಮ ಉತ್ಪನ್ನವನ್ನು ನೇರವಾಗಿ ಕಾರ್ಪೆಂಟರ್ಗಳಿಗೆ ಸರಬರಾಜು ಮಾಡಿದರು. ಮನೆಗೆಲಸದ ಕುಶಲಕರ್ಮಿಗಳದ್ದು ಅಸಂಘಟಿತ ವಲಯವಾದರೂ ಪ್ರಭಾವಶಾಲಿ ಎಂದವರಿಗೆ ಗೊತ್ತಿತ್ತು. ತಮ್ಮ ಉತ್ಪನ್ನದಿಂದ ಹೇಗೆ ಅವರ ಸಮಯ ಶ್ರಮ ಉಳಿತಾಯವಾಗಿ ಹೆಚ್ಚಿನ ದುಡಿಮೆ ಮಾಡಬಹುದು ಎಂದು ಮನದಟ್ಟು ಮಾಡಿಕೊಟ್ಟರು. ಹಣ ಸಮಯ ಎರಡು ಉಳಿದು ಶ್ರಮವು ಕಡಿಮೆಯಾದರೆ ಅಂತ ಉತ್ಪನ್ನಕ್ಕೆ ಯಾರು ತಾನೇ ಇಲ್ಲ ಎನ್ನುತ್ತಾರೆ ಹೇಳಿ. ಪರೇಖರ ಮಾತಿನಂತೆ ಉತ್ಪನ್ನಕ್ಕೆ ಗುಣಮಟ್ಟವೂ ಇತ್ತು. ಸಂತೃಪ್ತ ಗ್ರಾಹಕರಿಂದ ಮಿಗಿಲಾಗಿ ಜಾಹೀರಾತಾದರೂ ಯಾವುದು ಹೇಳಿ. ಶೀಘ್ರದಲ್ಲೇ ಫೆವಿಕಾಲ್ ಮನೆ ಮಾತಾಯಿತು. ಅಂಟಿಸುವ ವಸ್ತು ಯಾವುದೆಂದರೆ ಅದು ಫೆವಿಕಾಲ್ ಆಗಿ ಹೋಯಿತು. ವ್ಯವಹಾರವನ್ನೇ ತೀವ್ರಗೊಳಿಸಲು ಪಾರೇಖ್ ಅಂಟಿನ ವೈವಿಧ್ಯಮಯ ಉತ್ಪನ್ನಗಳನ್ನು ತಂದರು. ಕಾಗದ, ರಬ್ಬರ್, ಮರ, ಗ್ರಾನೈಟ್, ಯಾವ ವಸ್ತುವನ್ನು ಅಂಟಿಸಲು ಬೇಕಾದರೂ ಪಿಡಿಲೈಟ್ನ 75ಕ್ಕೂ ಹೆಚ್ಚು ಉತ್ಪನ್ನಗಳು ಇವೆ. ವಿವಿಧ ಬಗೆಯ ಗಾತ್ರದ ಟ್ಯೂಬ್ಗಳಲ್ಲಿ, ಡಬ್ಬಗಳಲ್ಲಿ ಅವು ದೊರೆಯುತ್ತವೆ. ಸಣ್ಣ ಅಂಗಡಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಅಂಗಡಿಗಳವರೆಗೂ ಎಲ್ಲ ಕಡೆಯೂ ಸಿಗುತ್ತದೆ. ಜಾಹೀರಾತುಗಳ ಮೂಲಕವೂ ಜನಮನದಲ್ಲಿ ಅಚ್ಚೊತ್ತಿತು ಫೆವಿಕಾಲ್. ಆನೆಯಿಂದ ಎಳೆಸಿದರೂ ತುಂಡಾಗದ ಫೆವಿಕಾಲ್ ಜೋಡಣೆಯ ಜಾಹೀರಾತು ಎಲ್ಲರಿಗೂ ನೆನಪಿನಲ್ಲಿ ಇರುತ್ತದೆ. 2014ರಲ್ಲಿ ತಮ್ಮ ಜಪಾನ್ ಪ್ರವಾಸದಲ್ಲಿ ಅಲ್ಲಿನ ಪ್ರಧಾನಿಯೊಂದಿಗೆ ಮಾತನಾಡುತ್ತಾ ಭಾರತದ ಪ್ರಧಾನಿ ಮೋದಿಯವರು ನಮ್ಮ ದೇಶದ ನಡುವಿನ ಸಂಬಂಧ ಫೆವಿಕಾಲ್ಗಿಂತ ಬಲವಾದದ್ದು ಎಂದಿದ್ದು ಸುದ್ದಿಯಾಗಿತ್ತು. ವಿವಿಧ ರೀತಿಯ ಹೊಸ ಹೊಸ ಪೀಠೋಪಕರಣಗಳ ಒಂದು ಪುಸ್ತಕವನ್ನೇ ಮಾಡಿ ಅದರಿಂದಲೂ ವ್ಯಾಪಾರ ಹೆಚ್ಚಿಸಿಕೊಂಡಿತು ಪಿಡಿಲೈಟ್. ಭಾರತದ ಜನರ ಮಹತ್ವಾಕಾಂಕ್ಷೆಗಳಲ್ಲಿ ಒಂದು ಸ್ವಂತ ಮನೆ ಹೊಂದುವುದು. ಮನೆಯ ಕೆಲಸಗಳಿಗೂ ಪೀಠೋಪಕರಣಗಳಿಗೂ ಪಿಡಿಲೈಟ್ನ ಉತ್ಪನ್ನಗಳೇ ಬೇಕು. ಹಾಗಾಗಿ ಜನರ ಆರ್ಥಿಕತೆ ಸುಧಾರಿಸಿದ ಹಾಗೆ ಪಿಡಿಲೈಟ್ ಕಂಪನಿಯು ಬೆಳೆಯುತ್ತದೆ ಎನ್ನುತ್ತದೆ ಕಂಪನಿ. ಫೆವಿಕಾಲ್ ಚಾಂಪಿಯನ್ಸ್ ಕ್ಲಬ್ ಎಂಬ ಎನ್ಜಿಒ ಮೂಲಕ ಪಿಡಿಲೈಟ್ ಸಾಮಾಜಿಕ ಕಾರ್ಯಗಳಲ್ಲೂ ತೊಡಗಿಕೊಂಡಿದೆ. ಪಾರೇಖ್ ತಮ್ಮ ಕಂಪನಿಯ ವಸ್ತುಗಳು ಹೆಚ್ಚಾಗಿ ಮಾರಾಟವಾಗುತ್ತಿವೆ ಎಂದು ಆರಾಮಾಗಿ ಕುಳಿತುಕೊಳ್ಳಲಿಲ್ಲ. ಮಾರುಕಟ್ಟೆ ಬೆಳೆದಂತೆ ಬಹುತೇಕ ಎಲ್ಲ ಅಂಟು ತಯಾರಿಕಾ ಕಂಪನಿಗಳನ್ನು ಖರೀದಿಸಿದರು. ಪ್ರತಿಸ್ಪರ್ಧಿಯಾಗಬಹುದಾಗಿದ್ದ ಕಂಪನಿಗಳು ಪಿಡಿಲೈಟ್ನೊಂದಿಗೆ ಸೇರಿ ಕಂಪನಿ ಬಲವಾಗುತ್ತಾ ಹೋಯಿತು. 60 ವರ್ಷದ ವಜ್ರ ಮಹೋತ್ಸವ ಆಚರಿಸಿರುವ ಕಂಪನಿ 80,000 ಕೋಟಿ ಮಾರುಕಟ್ಟೆ ಮೌಲ್ಯ ಹೊಂದಿದೆ. ಏನೇ ಆದರೂ ತಮ್ಮ ಉತ್ಪನ್ನಗಳ ಗುಣಮಟ್ಟದೊಂದಿಗೆ ಎಂದೂ ರಾಜಿಗೂ ಮಾಡಿಕೊಳ್ಳದಿರುವುದು ಕಂಪನಿಯ ಯಶಸ್ಸಿನ ಗುಟ್ಟು. ಮಾರ್ಕೆಟಿಂಗ್ನಲ್ಲಿ ಯಾವುದೇ ಕ್ರಮ ಅನುಸರಿಸಿದರೂ ಕೊನೆಗೂ ವಸ್ತುವಿನ ಗುಣಮಟ್ಟದ ಮೇಲೆಯೇ ಅದರ ಮಾರುಕಟ್ಟೆ ನಿಂತಿರುವುದು ಎಂಬ ಸತ್ಯ ಪಾರೇಖ್ ಅವರಿಗೆ ಗೊತ್ತಿತ್ತು. ಗುಣಮಟ್ಟದೊಂದಿಗೆ ರಾಜಿ ಮಾಡಿಕೊಂಡರೆ ಸ್ವಲ್ಪ ಕಾಲ ಮಿಂಚಬಹುದು. ಬಹುದೂರದ ಹಾದಿಯನ್ನು ಕ್ರಮಿಸಲು ಆಧಾರ ಗುಣಮಟ್ಟ ಮಾತ್ರ. ಇಂದು ಪಿಡಿಲೈಟ್ನ ಉತ್ಪನ್ನಗಳು ವಿದೇಶಗಳಿಗೂ ರಫ್ತಾಗುತ್ತವೆ. ಇವತ್ತು ಗೋಂದಿನ ವ್ಯವಹಾರದಲ್ಲಿ ಭಾರತದಲ್ಲಿ ಪಿಡಿಲೈಟ್ ಏಕಸ್ವಾಮ್ಯ ಹೊಂದಿದೆ. ಚಿಕ್ಕ ಹಳ್ಳಿಯೊಂದರಿಂದ ಬಂದು 4ನೇ ದರ್ಜೆಯ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಈ ಸಾಧನೆ ಮಾಡಿದ್ದು ಎನ್ನುವುದು ನಮ್ಮ ಯುವಕರ ಕೀಳರಿಮೆಯನ್ನು ತೊಡೆದು ಹಾಕಬಹುದು. ಅವರ ವ್ಯವಹಾರದ ಜಾಣ್ಮೆ

0: ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಬಲ್ಲದು. 2013ರಲ್ಲಿ ನಿಧನರಾದ ಪಾರೇಖ್ ಒಂದು ಮಾದರಿಯನ್ನು ನಿರ್ಮಿಸಿ ಹೋಗಿದ್ದಾರೆ. ಜನರ ಮನೆಗಳ ವಸ್ತುಗಳನ್ನು ಜೋಡಿಸುತ್ತಾ ಇಡೀ ದೇಶದ ಜನರೊಂದಿಗೆ ಗಟ್ಟಿಯಾಗಿ ಬಂಧಿಸಲ್ಪಟ್ಟ ಫೆವಿಕಲ್ನ ವಿಶ್ವಾಸದ ಬೆಸುಗೆ ಇದೆಯಲ್ಲ, ಅದು ಖಂಡಿತವಾಗಿಯೂ ವಿಶೇಷವಾದ ಹಾಗೆ ರೋಚಕವಾದ ಒಂದು ಕಥಾನಕ. ಧನ್ಯವಾದಗಳು.
1: ವಾರದ ಕತೆ ನಮ್ಮ ಕೇಳುವರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
2: ಪ್ರಿಯ ಕೇಳುಗರೆ, ಇದುವರೆಗೂ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ನಾಗರಾಜು ಬೀಜಗನಹಳ್ಳಿರವರು.

0: ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಗದಲ್ಲಿ ಮೈಸೂರಿನಿಂದ.
1: ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ಅರಿವೇ ಗುರು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಅರಿವೇ ಗುರು ಕಾರ್ಯಕ್ರಮದಲ್ಲಿ ಸ್ಪೋಕನ್ ಇಂಗ್ಲಿಷ್ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ಪ್ರವೀಣ್ ಎಂರವರು.

ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವು ಕಂಟಿನ್ಯೂ ಮಾಡೋಣ, ನಿನ್ನೆ ಏನ್ ಕಲ್ತಿದ್ವಿ ನೆನಪಿದೆ ಎಲ್ರಿಗೂ? ಸರಿ, ಈಗ ಪ್ರಣವನ್ ಬಗ್ಗೆ ನೋಡ್ತಾ ಹೋಗೋಣ. ಕನ್ನಡದಲ್ಲಿ ಇದನ್ನ ಏನಂತ ಕರಿತೀವಿ? ಸರ್ವನಾಮ ಅಂತ ಕರಿತೀವಿ. ನಾಮಪದ ಅಂದ್ರೆ ನಾವು ಸರ್ವನಾಮ. ನೋಡೋಣ ಏನಿದೆ ಪ್ರಣವನ್ ಅಂತ ಅಂದ್ರೆ ಏನು. ನೌನ್ನ ಬದಲಾಗಿ ಬಳಸುವಂತಹ ಪದವೇ ಪ್ರಣವನ್. ನಾಮ ಪದದ ಬದಲಿಗೆ ಬಳಸುವಂತಹ ಪದವನ್ನ ನಾವು ಸರ್ವನಾಮವೆಂದು ಕರೆಯುತ್ತೇವೆ. ಯಾಕೆ ಇದನ್ನ ಈ ತರ ಮಾಡ್ತೀವಿ ಅಂತ ಅಂದ್ರೆ, ಇಲ್ಲೊಂದು ವಾಕ್ಯ ಅವ್ರು ಕೊಟ್ಟಿದ್ದಾರೆ ನೋಡಿ ಏನಂತ ಅಂದ್ರೆ, ಸಾ ಅ ಗಾರ್ಡನ್, ಮೋಹನ್ ಒಂದು ಗಾರ್ಡನ್ ಅನ್ನು ನೋಡಿದ. ಮೋಹನ್ ವೆಂಟ್ ಇನ್ ಟು ದ ಗಾರ್ಡನ್, ಮೋಹನ್ ಗಾರ್ಡನ್ ಒಳಗೆ ಹೋದ. ದ ಗಾರ್ಡನ್ ವಾಸ್ ಬಿಗ್, ಗಾರ್ಡನ್ ತುಂಬಾ ದೊಡ್ಡದಾಗಿತ್ತು. ಮಾತಾ ನೋಡಿ ಇಂಗ್ಲಿಷ್ ಗ್ರಾಮರ್ ಹೇಗೆ ಕಾಲಗಳಲ್ಲಿ ವ್ಯತ್ಯಾಸ ಇರುತ್ತೆ ನೋಡಿ. ದ ಗಾರ್ಡನ್ ಈಸ್ ಬಿಗ್, ಏನಿದ್ರ ಅರ್ಥ, ಗಾರ್ಡನ್ ತುಂಬಾ ದೊಡ್ಡದಾಗಿದೆ. ಈಗ ದೊಡ್ಡದಾಗಿದೆ ಅದು. ಗಾರ್ಡನ್ ವಾಸ್ ಬಿಗ್, ಗಾರ್ಡನ್ ದೊಡ್ಡದಾಗಿತ್ತು. ಮೋಹನ್ ಹೋದಂತ ಗಾರ್ಡನ್ ದೊಡ್ಡದಾಗಿತ್ತು, ಅದನ್ನ ಹೇಳ್ತಾ ಇದ್ದಾರೆ. ಸೊ ಈಸ್ ವಾಸ್ ಇಷ್ಟೇ ಚೇಂಜ್ ಮಾಡಿದ್ರೆ ಇಷ್ಟು ಬದಲಾವಣೆ ಆಗತ್ ನೋಡಿ, ಅದು ಕಲಿತೀವಿ ಕೂಡ ಮುಂದೆ. ಓಕೆ, ಮೋಹನ್ ಸಾ ಮೆನಿ ಫ್ಲವರ್ಸ್ ಇನ್ ದ ಗಾರ್ಡನ್, ಗಾರ್ಡನ್ ಒಳಗೆ ಬಹಳಷ್ಟು ಹೂಗಳನ್ನು ನೋಡಿದ. ದ ಫ್ಲವರ್ಸ್ ವರ್ ಬ್ಯೂಟಿಫುಲ್, ಓಕೆ, ಹೂಗಳು ತುಂಬಾ ಸುಂದರವಾಗಿದ್ದವು. ಮೋಹನ್ ಲೈಕ್ಡ್ ದ ಫ್ಲವರ್ಸ್, ಮೋಹನ್ ಹೂಗಳನ್ನು ಇಷ್ಟಪಟ್ಟಿ. ಇಲ್ಲಿ ಪದೇ ಪದೇ ಪದೇ ಪದೇ ಮೋಹನ್ ಮೋಹನ್ ಮೋಹನ್ ಅಂತ ಕರೆಯೋದ್ರಿಂದ ಒಂಥರ ಮುಜುಗರ ಅನ್ಸುತ್ತೆ, ಸಂಕೋಚ ಅನ್ಸುತ್ತೆ, ಸರಿ ಅನ್ಸಲ್ಲ ಅದು ಕೇಳೋಕೆ. ಸೊ ಇದ್ರ ಬದಲಾಗಿ ಇವನಿಗೆ ಏನ್ ಬಳಸ್ತಾರೆ, ಹೀ ಅಂತ ಬಳಸ್ತಾರೆ. ಇದನ್ನ ಏನಂತ ಕರಿತೀವಿ ನಾವು, ಪ್ರಣವನ್ ಅಂತ ಕರಿತೀವಿ. ಆಗ ಅದೇನಾಗತ್ತೆ ನೋಡಿ, ಇದನ್ನೇ ನಾವು ಸಿಂಪಲ್ ಆಗಿ ಈಗ ಪ್ರಣವನ್ಗಳನ್ನ ಯೂಸ್ ಮಾಡಿ ಸಾಲ್ವ್ ಮಾಡಿದಾಗ, ಮೋಹನ್ ಸಾ ಗಾರ್ಡನ್, ಮೋಹನ್ ಒಂದು ಗಾರ್ಡನ್ ಅನ್ನು ನೋಡಿದ. ಈ ವೆಂಟ್ ಇನ್ ಟು ಇಟ್, ಅವನು ಅದ್ರೊಳಗಡೆ ಹೋದ. ಇಟ್ ವಾಸ್ ವೆರಿ ಬಿಗ್, ಅದು ತುಂಬಾ ದೊಡ್ಡದಾಗಿತ್ತು. ಹೀ ಸಾ ಮೆನಿ ಫ್ಲವರ್ಸ್ ಇನ್ ಇಟ್, ನೋಡಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಇಟ್, ಇಲ್ಲಿ ಗಾರ್ಡನ್ ಗಾರ್ಡನ್ ಯೂಸ್ ಮಾಡಿದ್ರು ಪದೇ ಪದೇ ಅಲ್ವಾ. ಸೊ ಇಟ್, ಇಟ್ ವಾಸ್ ವೆರಿ ಬಿಗ್, ಹೀ ಸಾ ಮೆನಿ ಫ್ಲವರ್ಸ್ ಇನ್ ಇಟ್, ದೇ ವರ್ ಬ್ಯೂಟಿಫುಲ್. ದೇ ಅಂತ ಯಾವ್ದಕ್ಕೆ ಯೂಸ್ ಮಾಡಿದಾರೆ ಅವರು, ಫ್ಲವರ್ಸ್ಗೆ. ಹೀ ಲೈಕ್ಡ್ ದಮ್, ನೋಡಿ ಹೀ ಲೈಕ್ಡ್ ದ ಫ್ಲವರ್ಸ್, ಫ್ಲವರ್ಸ್ ಪದೇ ಪದೇ ಅದ್ರ ಬದಲಾಗಿ ಅವ್ರು ಏನ್ ಮಾಡಿದಾರೆ ಅಂತ ಅಂದ್ರೆ, ಇಲ್ಲಿ ಇಟ್ ಹೀ ದೇ ಇವನ್ನೆಲ್ಲವನ್ನು ಕೂಡ ಯೂಸ್ ಮಾಡಿದಾರಲ್ಲ. ಸೊ ಇದನ್ನ ನಾವೇನಂತ ಕರಿತೀವಿ, ಪ್ರಣವನ್ ಅಂತ ಕರಿತೀವಿ. ಸೊ ಈಗ ಒಂದು ಸರಳವಾಗಿ ನಾವು ನೋಡೋದಾದ್ರೆ ಯಾವ್ಯಾವ್ದು ಬರುತ್ತೆ ಪ್ರಣವನ್ಗಳಲ್ಲಿ ಅಂತ ಅಂದ್ರೆ, ನಾವು ಅವನು ಹೀ ಹೀ ಇಟ್ ಪುಲ್ಲಿಂಗ ಪುರುಷ ಇದ್ರೆ ಅಲ್ಲಿ ಹೀ ಅಂತ ಯೂಸ್ ಮಾಡ್ತೀವಿ, ಸ್ತ್ರೀಲಿಂಗ ಇದ್ರೆ ಅದನ್ನ ಏನಂತ ಯೂಸ್ ಮಾಡ್ತೀವಿ, ಶಿ ಅಂತ ಯೂಸ್ ಮಾಡ್ತೀವಿ, ನಪುಂಸಕ ಲಿಂಗ ಇದ್ರೆ ಅದನ್ನ ಇಟ್ ಅಂತ ಯೂಸ್ ಮಾಡ್ತೀವಿ. ಇವೇ ನೀವು ಪ್ರೊನೌನ್ಸ್. ಆಮೇಲೆ ಬಹುವಚನ ಇದ್ರೆ ಪುರುಷರು ಬಹಳ ಜನ ಇದ್ದಾರೆ, ಆಗ ಏನ್ ಯೂಸ್ ಮಾಡ್ತೀವಿ, ದೇ ಅಂತ ಯೂಸ್ ಮಾಡ್ತೀವಿ. ಓಕೆ, ಅರ್ಥ ಆಯ್ತಾ? ಸೊ ಈ ತರ ನಾವು ಕಲಿತಾ ಹೋಗ್ತೀವಿ. ನೋಡೋಣ ಪ್ರೊನೌನ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಅದು ಕೇಳೋಕ್ ಚೆನ್ನಾಗ್ ಅನ್ಸ್ಬೇಕು ನಮಗೆ. ನೋಡು, ಅದು ಒಂಥರ ಚೆನ್ನಾಗಿಲ್ಲದೆ ಇರೋ ತರ ಫೀಲ್ ಆಗ್ಬಾರ್ದು ನಮಗಲ್ವಾ. ಈಗ ಪ್ರೊನೌನ್ಗಳ ಬಗ್ಗೆ ಸರಳವಾಗಿ ನಾವು ತಿಳ್ಕೊಂಡು ಇನ್ನು ಡೀಪ್ ಆಗಿ ಕಲಿತೀವಿ ಮುಂದೆ. ಈಗ ವರ್ಬ್ಗೆ ಹೋಗೋಣ ಸ್ವಲ್ಪ. ಇಲ್ಲಿ ಏನ್ ಮಾಡತ್ತಿದು, ಇಟ್ ಈಸ್ ದ ಸೋಲ್ ಆಫ್ ದ ಸೆಂಟೆನ್ಸ್, ಬಿಕಾಸ್ ಅ ಸೆಂಟೆನ್ಸ್ ಕೆನಾಟ್ ಬಿ ಮೇಡ್ ವಿದೌಟ್ ಅ ವರ್ಬ್. ಇದು ವರ್ಬ್ ಅಂದ್ರೆ ಏನಿದು, ಸೋಲ್. ಇದು ಸೋಲ್ ಅಂದ್ರೆ ಏನು, ಆತ್ಮ. ಯಾವುದರ ಆತ್ಮ, ವಾಕ್ಯದ ಆತ್ಮ. ವರ್ಬ್ ಕ್ರಿಯಾಪದ ಅನ್ನುವಂಥದ್ದು ವಾಕ್ಯದ ಒಂದು ಆತ್ಮ ಇದ್ದ ಹಾಗೆ. ಈಗ ಮನುಷ್ಯ ಇದನ್ನ ಅನ್ಕೊಳ್ಳೋಣ, ಮನುಷ್ಯನ ಶರೀರದಲ್ಲಿ ಆತ್ಮ ಬಿಟ್ಟು ಹೋದ್ರೆ ಅವನನ್ನ ಏನಂತ ಕರೀತಾರೆ, ಶವ ಅಂತ ಕರೀತಾರೆ. ಯಾಕೆ ಶವ ಅಂತ ಕರೀತಾರೆ, ಅವನೊಳಗಡೆ ಇರಬೇಕಾದಂತಹ ಜೀವಶಕ್ತಿನೇ ಇಲ್ಲ. ಹಾಗೇನೆ ಒಂದು ವಾಕ್ಯದಲ್ಲಿ ಇರಬೇಕಾದಂತಹ ಜೀವಶಕ್ತಿ ಯಾವುದು, ಅದು ಕ್ರಿಯಾಪದ ಅಥವಾ ವರ್ಬ್. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಕ್ರಿಯಾಪದ ಇಲ್ಲದೆ ವಾಕ್ಯ ರಚನೆ ನಮಗ್ ಮಾಡೋಕ್ ಬರೋದಿಲ್ಲ, ಇಷ್ಟು ನೆನ್ಪಿಟ್ಕೊಂಡಿರಿ. ಉದಾಹರಣೆ ನೋಡೋಣ, ಇಲ್ಲಿ ಯಾವ್ಯಾವ್ದು ಕ್ರಿಯಾಪದ ಇದೆ. ದ ಡಾಗ್ ಬಾರ್ಕ್ಸ್, ನಾಯಿ ಬೊಗಳುತ್ತದೆ ಅಲ್ವಾ. ದ ಬಾಯ್ ಲರ್ನ್ಸ್ ದ ಲೆಸನ್, ಹುಡುಗ ಪಾಠವನ್ನು ಕಲಿಯುತ್ತಾನೆ. ಲರ್ನ್ಸ್ ಕಲಿಯುತ್ತಾನೆ ಅಲ್ವಾ. ಸೊ ಹೀಗೆ ಕ್ರಿಯಾಪದಗಳನ್ನ ನಾವು ರಚನೆ ಮಾಡ್ತೀವಿ. ಮುಂದೆ ಇನ್ನು ಡೀಪ್ ಆಗಿಗಳ ಬಗ್ಗೆ ಕೂಡ ತಿಳ್ಕೊಳ್ತೀವಿ. ನೆಕ್ಸ್ಟ್ ಮುಂದೆ ಅಡ್ವರ್ಬ್. ಅಡ್ವರ್ಬ್ ನಲ್ಲಿ ಏನ್ ಬರುತ್ತೆ, ವರ್ಬ್ ನಲ್ಲಿ ಕ್ರಿಯೆಯನ್ನ ಹೇಳಿದ್ರು, ಅಡ್ವರ್ಬ್ ಏನ್ ಮಾಡುತ್ತೆ ಅದೇ ಕ್ರಿಯೆಯನ್ನ ವರ್ಣನೆ ಮಾಡುತ್ತೆ. ಇಲ್ಲಿ ಹೇಳ್ತಾರೆ ನೋಡಿ, ಆನ್ ಅಡ್ವರ್ಬ್ ಈಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್. ಅಡ್ವರ್ಬ್ ಅನ್ನುವಂಥದ್ದು ಒಂದು ವರ್ಡ್, ಅದೊಂದು ಪದ.
ವಿಚ್ ವಿಚ್ ಅಂದ್ರೆ ಇದೆ ಎಡ್ವರ್ಬ್ ಡಿಸ್ಕ್ರೈಬ್ಸ್ ವರ್ಣನೆ ಮಾಡುತ್ತೆ ಅ ವರ್ಬ್ ಒಂದು ಕ್ರಿಯಾಪದವನ್ನ ವರ್ಣನೆ ಮಾಡುತ್ತೆ ಅನ್ ಅಡ್ಜೆಕ್ಟಿವ್ ಆರ್ ಅನದರ್ ಎಡ್ವರ್ಬ್ ಓಕೆ ಎಡ್ವರ್ಬ್ ಏನ್ ಮಾಡುತ್ತಂದ್ರೆ ಕ್ರಿಯಾಪದವನ್ನ ಅಥವಾ ಅಲ್ಲಿ ಬರುವಂತಹ ಪದಗಳನ್ನ ವರ್ಣನೆ ಮಾಡುತ್ತೆ ಅದಕ್ಕೋಸ್ಕರ ಅದನ್ನ ಕ್ರಿಯಾ ವಿಶೇಷಣ ಅಂತ ಕೂಡ ಕರೀತಾರೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಲತಾ ಸಿಂಗ್ಸ್ ಇದೇನಿದು ಒಂದು ವಾಕ್ಯ ಇಲ್ಲಿ ಲತಾ ಅನ್ನುವಂಥದ್ದು ಏನಿದು ನೌನ್ ಸಿಂಗ್ಸ್ ಅನ್ನುವಂಥದ್ದು ವರ್ಬ್ ಅಲ್ವಾ ಸೊ ಈಗ ಮುಂದೆ ಅವಳು ಹೇಗ್ ಹಾಡ್ತಾಳೆ ಸ್ವೀಟ್ಲಿ ಇದೇನಿದು ಆಡ್ವರ್ಬ್ ನಾಮಪದ ಇತ್ತು ಕ್ರಿಯಾಪದ ಬಂತು ಈ ಕ್ರಿಯಾಪದ ಹೇಗಿದೆ ಅನ್ನೋದನ್ನ ಆಡ್ವರ್ಬ್ ನಲ್ಲಿ ಬರೆದಿದ್ದಾರೆ ಅಲ್ವಾ ಈಗ ಇದನ್ನೇ ನಾವು ಇದನ್ನ ಯೂಸ್ ಮಾಡ್ಕೊಂಡು ಬರಿಬಹುದು ವಾಕ್ಯ ಎರಡು ವಾಕ್ಯ ಮಾಡ್ಬೋದು ಇದರಲ್ಲಿ ಪ್ರೊನೌನ್ ಯೂಸ್ ಮಾಡ್ಕೊಂಡು ಹೇಗಂದ್ರೆ ಲತಾ ಸಿಂಗ್ಸ್ ಶೀ ಸಿಂಗ್ಸ್ ಸ್ವೀಟ್ಲಿ ನೋಡಿ ಇಲ್ಲಿ ಲತಾ ನೌನ್ ಸಿಂಗ್ಸ್ ವರ್ಬ್ ಇಲ್ಲಿ ಶಿ ಅಂತ ಬರ್ತಿದೆ ಏನಿದು ಪ್ರೊನೌನ್ ಇಲ್ಲಿ ಸಿಂಗ್ಸ್ ಮತ್ತೆ ವರ್ಬ್ ಸ್ವೀಟ್ಲಿ ಅನ್ನುವಂಥದ್ದು ಆಡ್ವರ್ಬ್ ಈ ತರ ಅಲ್ಲಿ ಅರ್ಥ ಆಯ್ತಾ ಹಾಗೆ ನೆಕ್ಸ್ಟ್ ದ ಟ್ರೈನ್ ಅರೈವ್ಡ್ ಲೇಟ್ ನೋಡಿ ಈಗ ಇಷ್ಟೇ ಓದಿ ಇದನ್ನ ದ ಟ್ರೈನ್ ಅರೈವ್ಡ್ ಟ್ರೈನ್ ಬಂತು ಬಂದಿದೆ ಟ್ರೈನ್ ಕೆಲಸ ಆಗಿದೆ ಅಲ್ಲಿ ಅಲ್ವಾ ಸೊ ಅದೇನ್ ಮಾಡಿದೆ ಲೇಟ್ ಆಗಿ ಬಂದಿದೆ ಲೇಟ್ ಆಗಿ ಬರೋದು ಏನ್ ಮಾಡ್ತಿದ್ದು ಬಂದದನ್ನ ವರ್ಣನೆ ಮಾಡ್ತು ಲೇಟ್ ಆಗಿ ಬಂತು ಅಂತ ಹೇಳಿ ಅದಕ್ಕೋಸ್ಕರ ಇದೇನಾಯ್ತು ಅವಾಗ ಇದು ಆಡ್ವರ್ಬ್ ಅಲ್ವಾ ಸೊ ಹೀಗೆ ನೆಕ್ಸ್ಟ್ ಅಡ್ಜೆಕ್ಟಿವ್ ನೋಡೋಣ ಹೇಗಿದೆ ಆನ್ ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ಅಡ್ಜೆಕ್ಟಿವ್ ಅನ್ನುವಂಥದ್ದು ಒಂದು ವರ್ಡ್ ವಿಚ್ ಅಂದ್ರೆ ಏನು ಯಾವುದು ಯಾವುದು ಅಂದ್ರೆ ಇದೆ ಅಬ್ಜೆಕ್ಟಿವ್ ಇಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ ಯಾವುದು ಡಿಸ್ಕ್ರೈಬ್ ಮಾಡುತ್ತೆ ಆರ್ ಆಡ್ಸ್ ಸಮಥಿಂಗ್ ಟು ದ ಮೀನಿಂಗ್ ಆಫ್ ಅ ನೌನ್ ಆರ್ ಅ ಪ್ರೊನೌನ್ ಪ್ರೊನೌನ್ ಮತ್ತು ನೌನ್ ಗಳಿಗೆ ಏನಾದ್ರೂ ಒಂದು ಎಕ್ಸ್ಟ್ರಾ ಮೀನಿಂಗ್ ಅನ್ನ ಕೊಡುವಂತದ್ದು ಅಥವಾ ಎಕ್ಸ್ಟ್ರಾ ಏನ್ ಮಾಡುತ್ತದ್ದು ಡಿಸ್ಕ್ರೈಬ್ ವರ್ಣನೆ ಮಾಡುವಂತದ್ದನ್ನ ನಾವೇನಂತ ಕರಿತೀವಿ ವಿಶೇಷಣ ಅಥವಾ ನಾಮ ವಿಶೇಷಣ ಅಂತ ಕೂಡ ಕರಿತೀವಿ ಅದನ್ನ ಅಬ್ಜೆಕ್ಟಿವ್ ಅಂತ ಅಂದ್ರೆ ಇಲ್ಲಿ ಉದಾಹರಣೆ ಇದೆ ನೋಡಿ ಅಕ್ಬರ್ ವಾಸ್ ಅ ಇಷ್ಟೇ ಓದಿ ಅಕ್ಬರ್ ವಾಸ್ ಅ ಕಿಂಗ್ ಏನಂದ್ರೆ ಅಕ್ಬರ್ ಒಬ್ಬ ರಾಜ ಕಿಂಗ್ ಅನ್ನುವಂಥದ್ದು ಏನಿಲ್ಲಿ ನೌನ್ ಅದು ಅಲ್ವಾ ಅಕ್ಬರ್ ಅನ್ನುವಂಥದ್ದು ನೌನ್ ಓಕೆ ಸೊ ಅವನೊಬ್ಬ ರಾಜ ಹೌದು ಎಂತ ರಾಜ ಅವನು ಗ್ರೇಟ್ ಸೊ ಇದೇನಿದು ಅಬ್ಜೆಕ್ಟಿವ್ ಅರ್ಥ ಆಯ್ತಾ ಹೀ ಈಸ್ ಅ ಬಾಯ್ ಅವನೊಬ್ಬ ಹುಡುಗ ಬಾಯ್ ಅನ್ನುವಂಥದ್ದೇನು ನೌನ್ ಅದು ಕೂಡ ಇದು ಕೂಡ ನೌನ್ ಓಕೆ ಈಗ ಟಾಲ್ ಅಂತ ಇದೆ ಈ ಟಾಲ್ ಏನ್ ಮಾಡ್ತಾ ಇದೆ ಅದು ಬಾಯ್ ಹೇಗಿದ್ದಾನೆ ಅಂತ ಹೇಳ್ತಾ ಇದೆ ಎತ್ತರವಾಗಿದ್ದಾನೆ ಅವನು ಸೊ ಅದಕ್ಕೋಸ್ಕರ ಇದೇನಾಯ್ತು ಅಡ್ಜೆಕ್ಟಿವ್ ಇಷ್ಟೇ ನೆಕ್ಸ್ಟ್ ದೇರ್ ಆರ್ 20 ಗರ್ಲ್ಸ್ ಇನ್ ದ ಕ್ಲಾಸ್ ಇಲ್ಲಿ ನಾನೇನ್ ಹೇಳಿದ್ದೆ ಅಡ್ಜೆಕ್ಟಿವ್ ಅಂತ ಅಂದ್ರೆ ಅಡ್ಜೆಕ್ಟಿವ್ ಎರಡು ಕೆಲಸ ಮಾಡುತ್ತೆ ಒಂದು ಇಟ್ ವಿಲ್ ಡಿಸ್ಕ್ರೈಬ್ ಇಂಪಾರ್ಟೆಂಟ್ ಚೆನ್ನಾಗಿರೋದನ್ನ ಡಿಸ್ಕ್ರೈಬ್ ಮಾಡುತ್ತೆ ಆರ್ ಆಡ್ಸ್ ಸಮಥಿಂಗ್ ಟು ಆಡ್ ಮಾಡುತ್ತೆ ಇಲ್ಲಿ ನೋಡಿ ಅವ್ರು ಏನ್ ಹೇಳ್ತಾ ಇದಾರೆ ದೇರ್ ಆರ್ ಗರ್ಲ್ಸ್ ಇನ್ ದ ಕ್ಲಾಸ್ ಓಕೆ ದೇರ್ ಆರ್ 20 ಗರ್ಲ್ಸ್ ಇನ್ ದ ಕ್ಲಾಸ್ ಅದೇನಾದ್ರೂ ವರ್ಣನೆ ಏನಾದ್ರೂ ಇದೆಯಾ ಇಲ್ಲಿ ಗ್ರೇಟ್ ಇತ್ತು ಇಲ್ಲಿ ಟ್ರಾಲ್ ಅಂತ ಇತ್ತು ವರ್ಣನೆ ಇತ್ತು ಬಟ್ ಈ ವಾಕ್ಯದಲ್ಲಿ ಎಲ್ಲಾದ್ರೂ ವರ್ಣನೆ ಕಾಣ್ತಾ ಇದೆ ನಿಮಗೆ ವರ್ಣನೆ ಇಲ್ಲ ಆದ್ರೆ ಏನೋ ಒಂದು ಆಡ್ ಮಾಡಿದ್ದಾರೆ ಇಲ್ಲಿ ಎಕ್ಸ್ಟ್ರಾ ಪದವನ್ನ ಹೇಳ್ತಾ ಇದಾರೆ ಎಷ್ಟು ಜನ ಗರ್ಲ್ಸ್ ಇದಾರೆ ಎಷ್ಟು ಜನ ಇದಾರೆ 20 ಸೊ ಇದು 20 ಅನ್ನೋದೇನಿದು ಅಬ್ಜೆಕ್ಟಿವ್ ಅರ್ಥ ಆಯ್ತಾ ಸೊ ಇದು ಇಲ್ಲಿ ಆಡ್ ಆಗಿದೆ ಎಕ್ಸ್ಟ್ರಾ ಪಾಯಿಂಟ್ ಓಕೆ ನೆಕ್ಸ್ಟ್ ಶೀಸ್ ಇಂಡಿಯನ್ ಶೀಸ್ ಇದೇನಿದು ಪ್ರೊನೌನ್ ಈಸ್ ಓಕೆ ಇಂಡಿಯನ್ ಇಂಡಿಯನ್ ಅನ್ನುವಂಥದ್ದನ್ನ ಅವರು ಅಬ್ಜೆಕ್ಟಿವ್ ಆಗಿ ತಗೊಂಡಿದ್ದಾರೆ ಯಾಕೆ ನಾವು ಹೆಮ್ಮೆ ಅಂತ ಹೇಳ್ಕೊಳ್ತೀವಲ್ವಾ ನಾವು ಭಾರತೀಯರು ಅಂತ ಅದಕ್ಕೆ ಅಬ್ಜೆಕ್ಟಿವ್ ತಗೊಂಡಿದ್ದಾರೆ ಅವ್ರು ಅಲ್ಲಿ ಕ್ರಿಯೆ ಅಡ್ವರ್ಬ್ ಆಗಲ್ಲ ಅದು ಅಬ್ಜೆಕ್ಟಿವ್ ಆಗುತ್ತೆ ಅದು ನೋಡಿ ನೀವು ಬೇರೆ ಯಾವ್ದಾದ್ರು ಆಗುತ್ತಾ ಅದು ನೌನ್ ಆಗುತ್ತಾ ಪ್ರೊನೌನ್ ಆಗುತ್ತಾ ನಾವು ಇಂಡಿಯನ್ ಅಂದ್ರೆ ವರ್ಬ್ ಆಗುತ್ತಾ ಕಂಜೆಕ್ಷನ್ ಆಗುತ್ತಾ ಇಂಟರ್ಜೆಕ್ಷನ್ ಆಗುತ್ತಾ ಪ್ರಿಪೋಸಿಷನ್ ಏನೂ ಆಗಲ್ಲ ಸೊ ಅದು ಉಳಿದೇನು ಅಬ್ಜೆಕ್ಟಿವ್ ಆಗ್ಬೇಕು ಅದು ಅಂದ್ರೆ ಈ ಪ್ರೊನೌನ್ ಬಗ್ಗೆ ಹೇಳ್ತಾ ಇದಾರೆ ಸೊ ಶಿ ಈಸ್ ಅನ್ ಇಂಡಿಯನ್ ಅರ್ಥ ಆಯ್ತಾ ಸೊ ಹೀಗೆ ಅಬ್ಜೆಕ್ಟಿವ್ ಕೆಲಸ ಮಾಡುತ್ತೆ ನೆಕ್ಸ್ಟ್ ಪ್ರಿಪೋಸಿಷನ್ಸ್ ಇವು ತುಂಬಾ ಮುಖ್ಯ ನಾವು ವಾಕ್ಯವನ್ನ ರಚನೆ ಮಾಡುವಾಗ ಎಲ್ಲಿ ಕನ್ನಡ ವಿದ್ಯಾರ್ಥಿಗಳು ಎಡುತ್ತಾ ಇದಾರೆ ಅಂದ್ರೆ ಇವುಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಇರುವಾಗ ಪ್ರಾಬ್ಲಮ್ ಆಗುತ್ತೆ ನೋಡೋಣ ಏನಿದೆ ಅಂತ ಅ ಪ್ರಿಪೋಸಿಷನ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಬಿಫೋರ್ ಅ ನೌನ್ ಆರ್ ಪ್ರೊನೌನ್ ಟು ಶೋ ಇಟ್ಸ್ ರಿಲೇಷನ್ ಟು ಅದರ್ ವರ್ಡ್ಸ್ ಇನ್ ಅ ಗಿವನ್ ಸೆಂಟೆನ್ಸ್ ಪ್ರಿಪೋಸಿಷನ್ ಅಂದ್ರೆ ಏನು ಪ್ರಿಪೋಸಿಷನ್ ಅಂತ ಅಂದ್ರೆ ನಾವು ವಾಕ್ಯದಲ್ಲಿ ನೌನ್ ಆರ್ ಪ್ರೊನೌನ್ ಜೊತೆ ಏನ್ ಸೇರಿಸ್ತೀವಲ್ವಾ ಅವುಗಳನ್ನ ನಾವೇನಂತ ಕರಿತೀವಿ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ ಕನ್ನಡದಲ್ಲಿ ಇವುಗಳನ್ನ ಉಪಸರ್ಗಾವ್ಯಯ ಅಂತ ಕೂಡ ಕರೀತಾರೆ ಓಕೆ ಉಪಸರ್ಗಾವ್ಯಯಗಳು ಅಂತ ಕರೀತಾರೆ ಇವುಗಳನ್ನ ಅಂದ್ರೆ
ಈಗ ಕೊಟ್ಟಿರುವಂತ ಪದ ಮತ್ತೊಂದು ಪದಕ್ಕೆ ಹೇಗೆ ಸಂಬಂಧಪಟ್ಟಿದೆ? ನಾಮಪದ ಮತ್ತು ಯಾವ್ದ್ರ ಜೊತೆ ಯೂಸ್ ಮಾಡ್ತಾರೆ ಇದನ್ನ? ಪ್ರೊನೌನ್ ಜೊತೆ ಕೂಡ ಇದನ್ನ ಯೂಸ್ ಮಾಡಲಾಗುತ್ತೆ. ಪ್ರಿಪೋಸಿಷನ್ಸ್ ಅಂದ್ರೆ ಏನ್ ಸರ್? ಇದು ನಮ್ಗೇನು ಗೊತ್ತಿಲ್ಲ ಅಂತ ಅಂದ್ರೆ ಏನಿಲ್ಲ, ನಮ್ಮ ವಾಕ್ಯದಲ್ಲಿ ನಾವು ಬಳಸ್ತೀವಿ ನೋಡಿ, ಆನ್, ಇನ್, ವಿತ್, ಇವೆಲ್ಲವೂ ಕೂಡ ಪ್ರಿಪೋಸಿಷನ್ ಗಳು ಅಲ್ವಾ. ಇಲ್ಲಿ ನೋಡಿ ಏನ್ ಹೇಳ್ತಾ ಇದಾರೆ, ಇದು ವಾಕ್ಯ ಓದೋಣ. ದ ಬುಕ್ ಈಸ್ ದ ಟೇಬಲ್, ಅರ್ಥ ಆಗತ್ತಾ ಇದೇನಾದ್ರು? ಆಮೇಲೆ ದೇರ್ ಈಸ್ ಅ ಕೌ, ದ ಗಾರ್ಡನ್, ಅರ್ಥ ಆಗುತ್ತಾ? ಆ ರೈಟ್ ಮೈ ಪೆನ್ ಅಂದ್ರೆ, ಐ ರೈಟ್ ಮೈ ಪೆನ್ ಅಂದ್ರೆ ಪೆನ್ ಬರಿತೀರಿ ನೀವು, ಇಲ್ಲ ಅಲ್ವಾ? ಸೊ ಏನೋ ಒಂದು ವರ್ಡ್ ಅನ್ನ ಆಡ್ ಮಾಡ್ಬೇಕಲ್ಲ ಅರ್ಥ ಬರೋ ಹಾಗೆ. ನೋಡೋಣ, ದ ಬುಕ್ ಈಸ್, ಈಗ ನೀವೇ ಹೇಳ್ರಿ ಕನ್ನಡದಲ್ಲಿ, ಈ ಟೇಬಲ್ ಮೇಲೆ ಪುಸ್ತಕ ಇದೆ. ಅದನ್ನ ಹೇಗೆ ಹೇಳ್ತೀವಿ ನಾವು? ಪುಸ್ತಕವು ಟೇಬಲ್ ಮೇಲೆ ಇದೆ, ಅಥವಾ ಮೇಜಿನ ಮೇಲೆ ಇದೆ. ಮೇಲೆ ಅನ್ನೋಕೆ ಇಂಗ್ಲಿಷ್ ನಲ್ಲಿ ಏನಂತೀವಿ? ಆನ್ ಅಂತ ಅಂತೀವಲ್ವಾ, ಮೇಲೆ ಆನ್ ಅಲ್ವಾ ಮೇಲೆ ಅಂದ್ರೆ. ಸೊ ಅದನ್ನೇ ಬಳಸಿದ್ದಾರೆ, ದ ಬುಕ್ ಈಸ್ ಆನ್ ದಿ ಟೇಬಲ್, ಪುಸ್ತಕ ಟೇಬಲ್ ಮೇಲೆ ಇದೆ. ಸಿ ಆನ್ ಅನ್ನೋದು. ದೇರ್ ಈಸ್ ಅ ಕೌ, ಅಲ್ಲೊಂದು ಆಕಳಿದೆ. ಎಲ್ಲಿದೆ ಅದು? ಇನ್ ದ ಗಾರ್ಡನ್, ಆನ್ ದ ಗಾರ್ಡನ್ ಅಲ್ಲ. ಈಗ ನಾವೇ ಕನ್ನಡ ನೆನಪು ಮಾಡ್ಕೊಳ್ಳಿ, ಕನ್ನಡ ನಾವೊಂದು ಗಾರ್ಡನ್ ಇದೆ ಅನ್ಕೊಳ್ಳಿ, ಅವನು ಗಾರ್ಡನ್ ನ ಮೇಲೆ ಇದ್ದಾನೆ ಅಂತ ಹೇಳಲ್ಲ. ಎಲ್ಲಿದ್ದಾನೆ? ಗಾರ್ಡನ್ ನ ಒಳಗಡೆ ಇದ್ದಾನೆ ಅಂತ ಹೇಳ್ತೀವಲ್ವಾ. ಸೊ ಅದಕ್ಕೋಸ್ಕರ ಇನ್ ಅಂತ ಬಂದಿದೆ ಇಲ್ಲಿ. ಇನ್ ಅಂದ್ರೆ ಏನು? ಚೆಕ್ ಇನ್ ಅಂತೀವಿ ನೋಡಿ, ಒಳಗಡೆ ಬನ್ನಿ ಅಲ್ವಾ. ಆಮೇಲೆ ಐ ರೈಟ್ ವಿತ್ ಮೈ ಪೆನ್, ನಾನು ನನ್ನ ಪೆನ್ನಿನಿಂದ ಬರೆಯುತ್ತೇನೆ. ಸೊ ಅಲ್ಲಿ ಅವರು ವಿತ್ ಅಂತ ಯೂಸ್ ಮಾಡ್ತಾರೆ ಇಂಗ್ಲಿಷ್ ನವರು. ಅದನ್ನು ಅರ್ಥ ಆಯ್ತಾ ಇದು? ಆನ್, ಇನ್, ವಿತ್. ಇವೇನ್ ಮಾಡಿದೆ ಅಂದ್ರೆ ಈ ನೌನ್, ಓಕೆ, ಐ ಅನ್ನುವಂಥದ್ದು ಪ್ರೊನೌನ್, ಕೌ ಅನ್ನುವಂಥದ್ದು ನೌನ್, ಬುಕ್ ಅನ್ನುವಂಥದ್ದು ನೌನ್. ಸೊ ಈ ನೌನ್ ಈ ಟೇಬಲ್ ಜೊತೆ ಹೇಗೆ ಸಂಬಂಧ ಹೊಂದಿದೆ, ಕೌ ಈ ಗಾರ್ಡನ್ ಜೊತೆ ಹೇಗೆ ಸಂಬಂಧ ಹೊಂದಿದೆ, ಆಮೇಲೆ ನಾನು ಈ ಪೆನ್ ಜೊತೆ ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳುತ್ತೆ. ಸೊ ಇವುಗಳನ್ನ ನಾವೇನಂತ ಕರಿತೀವಿ? ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಕ್ಸಾಂಪಲ್ ಏನ್ ಬಿಟ್ಕೊಳ್ಳಿ, ನೆನ್ಪುಳಿದು ಬಿಡುತ್ತೆ. ಆನ್, ಇನ್, ವಿತ್ ಇವೆಲ್ಲ ಬಂದ್ರೆ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಈಗ ಇನ್ನೊಂದು ಕಂಜಂಕ್ಷನ್ ಅಂತ ಬರುತ್ತೆ. ಕಂಜಂಕ್ಷನ್ ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಈಸಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ನಿಮಗೆ. ಇಷ್ಟೇ ಓದಿ, ಏನಿದು? ಜಂಕ್ಷನ್. ಯಾವ ಜಂಕ್ಷನ್ ನೆನಪು ಬರುತ್ತೆ ನಿಮಗೆ? ರೈಲ್ವೆ ಜಂಕ್ಷನ್ ಅಲ್ವಾ. ರೈಲ್ವೆ ಜಂಕ್ಷನ್ ಅಲ್ಲಿ ಏನಾಗುತ್ತೆ, ಟ್ರೈನ್ಗಳು ದೊಡ್ಡ ದೊಡ್ಡ ಊರುಗಳನ್ನ ಸಂಪರ್ಕ ಮಾಡುತ್ತಲ್ವಾ. ಈಗ ಹುಬ್ಳಿ ಜಂಕ್ಷನ್ ಅಂತ ತಗೊಂಡ್ರೆ ನೀವು, ಈ ಕಡೆಯಿಂದ ಬೆಂಗಳೂರಿಂದ ಬರುವಂತ ಟ್ರೈನು, ಈ ಕಡೆ ಮತ್ತೊಂದು ಯಾವ್ದೋ ಬರುವಂತ ಟ್ರೈನ್ಗಳು ಇಲ್ಲಿ ಬಂದು ಕೂಡುತ್ತಲ್ವಾ. ಸೊ ಇದೊಂದು ದೊಡ್ಡ ಜಾಗ, ಇದೊಂದು ದೊಡ್ಡ ಜಾಗ, ಎರಡನ್ನು ಕೂಡ ಈ ಜಂಕ್ಷನ್ ಏನ್ ಮಾಡುತ್ತೆ, ಜೋಡಿಸುತ್ತೆ. ಸೊ ಇಲ್ಲಿ ಕಂಜಂಕ್ಷನ್ ಗಳು ಏನ್ ಮಾಡುತ್ತೆ ಅಂತ ಅಂದ್ರೆ, ಅ ಕಂಜಂಕ್ಷನ್ ಈಸ್ ಅ ವರ್ಡ್. ಕಂಜಂಕ್ಷನ್ ಅನ್ನೋಂತ ಒಂದು ವರ್ಡ್ ದಾಟ್, ಅದು ದಾಟ್ ಅಂದ್ರೆ ಇದೆ ಕಂಜಂಕ್ಷನ್. ಜಾಯಿನ್ಸ್ ಆರ್ ಕನೆಕ್ಟ್ಸ್ ವರ್ಡ್ಸ್, ಪದಗಳನ್ನ ಜೋಡಿಸುತ್ತೆ. ಓಕೆ, ಆರ್ ಫ್ರೇಸಸ್ ಆರ್ ಸೆಂಟೆನ್ಸಸ್, ಅದು ಶಬ್ದಗಳನ್ನು ಜೋಡಿಸಬಹುದು. ಆಮೇಲೆ ಏನ್ ಮಾಡಬಹುದು, ಶಬ್ದಗಳ ಸಮೂಹವನ್ನು ಜೋಡಿಸಬಹುದು ಅಥವಾ ಒಂದು ವಾಕ್ಯವನ್ನ ಜೋಡಿಸಬಹುದು. ಇವುಗಳನ್ನ ಏನಂತ ಕರಿತೀವಿ ನಾವು? ಕಂಜಂಕ್ಷನ್ಸ್ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಇಲ್ಲಿದೆ, ಹೀಸ್ ಟಾಲ್, ಅವನು ಎತ್ತರವಾಗಿದ್ದಾನೆ. ಆಮೇಲೆ ಹೀಸ್ ಟಾಲ್ ಥಿನ್ ಅಂತ ಅನ್ಬಹುದು, ಬಟ್ ಅದು ಚೆನ್ನಾಗಿ ಅನ್ನಿಸ್ಬೇಕಲ್ವ ನಮಗೆ. ಹೀಸ್ ಟಾಲ್, ಎತ್ತರವಾಗಿದ್ದಾನೆ, ಅಂಡ್ ಥಿನ್, ಅವನು ಸನಕಲ್ಲಾಗಿದ್ದಾನೆ, ಬಡಕಲ್ಲಾಗಿದ್ದಾನೆ. ಸೊ ಇವೆರಡು ಪದ ಅಲ್ವಾ ಇವು, ಟಾಲ್ ಮತ್ತು ಥಿನ್ ಅನ್ನ ಏನ್ ಮಾಡಿಸಿದ್ದಾರೆ ಇಲ್ಲಿ, ಜೋಡಿಸಿದ್ದಾರೆ. ಯಾವ ಪದ ಬಳಸಿದಾರೆ ಅದಕ್ಕೆ? ಅಂಡ್. ಏನಿದ್ರ ಅರ್ಥ? ಅವನು ಎತ್ತರವಾಗಿದ್ದಾನೆ ಮತ್ತು ಸಣ್ಣಗಾಗಿದ್ದಾನೆ ಅಥವಾ ಬಡಕಲು ಇದ್ದಾನೆ ಅಂತ ಹೇಳೋದು, ಟಾಲ್ ಅಂಡ್ ಥಿನ್ ಅಂತ. ಅಂದ್ರೆ ನೆಕ್ಸ್ಟ್, ಹೀ ರ್ಯಾನ್ ಫಾಸ್ಟ್, ಅವನು ತುಂಬಾ ವೇಗವಾಗಿ ಓಡುತ್ತಾನೆ, ಅವನು ತುಂಬಾ ವೇಗವಾಗಿ ಓಡಿದ. ರ್ಯಾನ್ ಅಂತ ಇದೆ, ರನ್ ಅಂದ್ರೆ ವರ್ತಮಾನ ಕಾಲ, ಇದು ರ್ಯಾನ್ ಆಗತ್ತೆ ಭೂತ್ ಕಾಲದಲ್ಲಿ.

ತುಂಬಾ ವೇಗವಾಗಿ ಓಡಿದ, ಬಟ್ ಆದ್ರೆ ಮಿಸ್ ಹಿಡ್ದ ಟ್ರೈನ್. ತುಂಬಾ ವೇಗವಾಗಿ ಓಡಿದ ಆದ್ರೆ ಟ್ರೈನ್ ಮಿಸ್ ಮಾಡ್ಕೊಂಡ. ಕನ್ನಡಲ್ಲಿ ಕೂಡ ಆದ್ರೆ ಅಂತೀವಲ್ವಾ, ಆದ್ರೆ ಅನ್ನೋದಕ್ಕೆ ಏನಿದೆ, ಬಟ್ ಬಟ್ ಯೂಸ್ ಮಾಡ್ತೀವಲ್ವಾ. ಸೊ ಹಾಗೆ ನೆಕ್ಸ್ಟ್, ಈಸ್ ದಿಸ್ ಅ ಟೀ, ಇದು ಟೀ, ಇದು ಚಹಾನ ಆರ್ ಕಾಫಿ, ಇದು ಚಹಾ ಅಥವಾ ಕಾಫಿ. ಇಲ್ಲಿ ಈಗ ಇನ್ನೊಂದು ಥಿಂಕ್ ಮಾಡೋಣ, ಏನಂದ್ರೆ ಪ್ರಿಪೋಸಿಷನ್ಸ್ ಅನ್ನ ಆಡ್ ಮಾಡೋಕ್ ಟ್ರೈ ಮಾಡೋಣ. ಇದ್ರ ಮೇಲೆ ಏನ್ ಕಲ್ತಿದೀವಿ, ಪ್ರಿಪೋಸಿಷನ್ಸ್ ಏನಿದ್ವು ಅಲ್ಲಿ ಎಕ್ಸಾಂಪಲ್ಸ್. ಹಿ ಈಸ್ ಟಾಲ್ ಅಂಡ್ ಬಿಡ್ರಿ, ಬೇರೆ ಹಾಕ್ರಿ ನೋಡೋಣ. ಹಿ ಈಸ್ ಟಾಲ್ ಆನ್ ಥಿನ್ ಕರೆಕ್ಟ್ ಇಲ್ಲ. ಹಿ ಈಸ್ ಟಾಲ್ ಇನ್ ಥಿನ್ ಕರೆಕ್ಟ್ ಇಲ್ಲ. ಹಿ ಈಸ್ ಟಾಲ್ ವಿತ್ ಥಿನ್ ಅಂದ್ರೆ ಕರೆಕ್ಟ್ ಕರೆಕ್ಟ್ ಆಗಲ್ಲ ಅದು. ಆಮೇಲೆ ಇದನ್ನ ತಗೊಳ್ರಿ, ಈಸ್ ದಿಸ್ ಟೀ ಆನ್ ಕಾಫಿ ಕರೆಕ್ಟ್ ಆಗತ್ತ? ಈಸ್ ದಿಸ್ ಟೀ ಇನ್ ಕಾಫಿ ಕರೆಕ್ಟ್ ಆಗತ್ತ? ಕಾಫಿನಲ್ಲಿ ಟೀ ಹಾಕಿ ಕೊಡ್ತಾರ ಯಾರಾದ್ರೂ? ಸೊ ನಾವೇ ಜಸ್ಟ್ ಥಿಂಕ್ ಮಾಡಿದಾಗಲೂ ಕೂಡ ಕಂಜಂಕ್ಷನ್ಗೂ ಮತ್ತು ಪ್ರಿಪೋಸಿಷನ್ಸ್ಗೂ ಇರುವಂತ ವ್ಯತ್ಯಾಸ ಗೊತ್ತಾಗತ್ತೆ. ಪ್ರಿಪೋಸಿಷನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ? ನೌನ್ ಮತ್ತು ಪ್ರೊನೌನ್ಗಳ ಜೊತೆ ಇನ್ನೊಂದು ಪದವನ್ನು ಜೋಡಿಸುವಾಗ. ಬಟ್ ಕಂಜಂಕ್ಷನ್ ಅಂತ ಬಂದಾಗ ಇಲ್ಲಿ ವರ್ಡ್ಗಳನ್ನ ಜೋಡಿಸುವಾಗ ಯೂಸ್ ಮಾಡ್ತೀವಿ ನಾವು. ನೌನ್ಗೂ ಪ್ರೊನೌನ್ಗೂ ಇಲ್ಲಿ ಸಂಬಂಧ ಬರೋದು. ಓಕೆ, ಸೊ ಇಲ್ಲಿ ನೋಡಿ ದೂರ ಇದೆ. ಇದು ಯಾವುದು? ನೌನ್ಗಳು ತುಂಬಾ ದೂರ ಇದೆ. ಯಾವ್ದ್ರಿಂದ? ಈ ಕಂಜಂಕ್ಷನ್ ಗಳಿಂದ. ಅಲ್ಲಿ ಸಮೀಪ ಇತ್ತು. ಓಕೆ, ಹಿ ಈಸ್ ಇನ್ ದ ಗಾರ್ಡನ್, ಹಿ ಈಸ್ ಇನ್ ಬಂದಿತ್ತು ಅಲ್ಲಿ ಅಲ್ವಾ, ಆತರ. ನೆಕ್ಸ್ಟ್, ಗೋಪಿ ಈಸ್ ಅಬ್ಸೆಂಟ್ ಬಿಕಾಸ್ ಹಿ ಈಸ್ ಇಲ್. ಏನಿದ್ರ ಅರ್ಥ? ಇಲ್ ಅಂದ್ರೆ ಏನು? ಅನಾರೋಗ್ಯ ಅಲ್ವಾ. ಸೊ ಗೋಪಿ ಅಬ್ಸೆಂಟ್ ಆಗಿದ್ದಾನೆ, ಬಂದಿಲ್ಲ ಅವನು. ಕಾರಣ ಏನು? ಬಿಕಾಸ್, ಯಾಕಂದ್ರೆ ಹಿ ಈಸ್ ಇಲ್. ಇಲ್ಲಿ ಇನ್ನೊಂದ್ ಕೆಲಸ ಮಾಡೋಣ, ಬಿಕಾಸ್ ಬದ್ಲಿಗೆ ಆ್ಯಂಡ್ ಹಾಕೋಣ. ಗೋಪಿ ಈಸ್ ಅಬ್ಸೆಂಟ್ ಆ್ಯಂಡ್ ಹಿ ಈಸ್ ಇಲ್. ಗೋಪಿ ಹಾಜರಿಲ್ಲ ಮತ್ತು ಅವನಿಗೆ ಹುಷಾರಿಲ್ಲ. ಸರಿ ಅನ್ಸುತ್ತ ಅದು? ಈಗ ನಿಮ್ ಕ್ಲಾಸ್ ಅಲ್ಲಿ ಸರ್ ಕೇಳ್ತಾ ಇದಾರೆ, ಗೋಪಿ ಯಾಕೆ ಬಂದಿಲ್ಲ? ಸರ್ ಅವನ್ ತರಗತಿಗೆ ಬಂದಿಲ್ಲ ಮತ್ತು ಅವನಿಗೆ ಹುಷಾರಿಲ್ಲ. ಸರಿ ಅನ್ಸುತ್ತ ಅದು? ಸರಿ ಅನ್ಸಲ್ಲ. ಸರ್ ಅವನ್ ತರಗತಿಗೆ ಬಂದಿಲ್ಲ ಯಾಕಂದ್ರೆ ಅವನಿಗೆ ಹುಷಾರಿಲ್ಲ. ಯಾಕಂದ್ರೆ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡ್ತೀವಿ ಬಿಕಾಸ್. ಇಂಗ್ಲಿಷ್ ಈಸಿ ಇದೆ ಅಲ್ವಾ? ಸೊ ಅರ್ಥ ಆಯ್ತಾ? ಪ್ರಿಪೋಸಿಷನ್ಗೂ ಕಂಜಂಕ್ಷನ್ಗೂ ವ್ಯತ್ಯಾಸ ಗೊತ್ತಿರಬೇಕು. ಪ್ರಿಪೋಸಿಷನ್ಸ್ ಗೆ ಉದಾಹರಣೆಗಳು ಆನ್, ಇನ್, ವಿತ್. ಕಂಜಂಕ್ಷನ್ ಗೆ ಉದಾಹರಣೆಗಳು ಆಂಡ್, ಬಟ್, ಬಿಕಾಸ್. ಈಗ ಸದ್ಯಕ್ಕೆ ಅಷ್ಟು ಕಲ್ತಿದ್ವಿ, ಮುಂದೇನು ಕಲಿತೀವಿ ಬಹಳ. ನೆಕ್ಸ್ಟ್, ಈಗ ಲಾಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಬಂದ್ರೆ ನಮ್ಗೇನ್ ಸಿಗುತ್ತೆ? ಇಂಟರ್ಜೆಕ್ಷನ್. ಸ್ಪೆಲ್ಲಿಂಗ್ ಗೊತ್ತಿರಬೇಕು, ಇನ್ನು ಸ್ಪೆಲ್ಲಿಂಗ್ ಕೂಡ ಕಲಿಬೇಕು ನೀವು ಗಮನ ಇಟ್ಕೊಂಡು. ಇಲ್ಲಿ ನೋಡಿ, ಅಲ್ಲೇನಿತ್ತು? ಕನ್ಜಂಕ್ಷನ್ ಇತ್ತದು. ಸ್ಪೆಲ್ಲಿಂಗ್ ನೋಡಿ, ಎಲ್ಲ ಗೊತ್ತಿರಬೇಕು. ಇಂಟರ್ಜೆಕ್ಷನ್ ನೋಡೋಣ ಏನಿದೆ, ಏನ್ ಹೇಳ್ತಾ ಇದಾರೆ ಇಲ್ಲಿ. ಆ ಇಂಟರ್ಜೆಕ್ಷನ್ ಇಸ್ ಅ ವರ್ಡ್ ಪಿಚ್. ಪಿಚ್ ಅಂದ್ರೆ ಇಂಟರ್ಜೆಕ್ಷನ್. ಎಕ್ಸ್ಪ್ರೆಸ್ಸಸ್, ಅದೇನ್ ಮಾಡುತ್ತೆ? ಎಕ್ಸ್ಪ್ರೆಸ್ ಮಾಡುತ್ತೆ, ಹೇಳುತ್ತೆ. ಏನ್ ಹೇಳುತ್ತೆ? ಸಡನ್ ಫೀಲಿಂಗ್ ಆಫ್ ದ ಮೈಂಡ್. ನಮ್ಮ ಮನಸ್ಸಿನಲ್ಲಿ ಬರುವಂತ ಭಾವನೆಗಳಿದೆಯಲ್ಲ, ಆ ಭಾವನೆಗಳನ್ನ ಹೇಳುತ್ತಂತೆ ಅಂದ್ರು ಅದು. ಇಟ್ ಮೇ ಎಕ್ಸ್ಪ್ರೆಸ್ ಸರ್ಪ್ರೈಸ್, ಆಶ್ಚರ್ಯವನ್ನ, ಜಾಯ್ ಸಂತೋಷವನ್ನ, ಆಂಗರ್ ಸಿಟ್ಟನ್ನ, ಸಾರೋ ದುಃಖವನ್ನ, ಇವೆಲ್ಲವನ್ನು ಕೂಡ ಎಕ್ಸ್ಪ್ರೆಸ್ ಯಾವ್ದು ಮಾಡುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ? ಇಂಟರ್ಜೆಕ್ಷನ್ ಅಂತ ಕರಿತೀವಿ ಅಲ್ವಾ. ಸರಿ, ಹಾಗಾದ್ರೆ ನೋಡೋಣ ಯಾವ್ಯಾವ್ದು ಬರುತ್ತೆ ಇಂಟರ್ಜೆಕ್ಷನ್ ಅಲ್ಲಿ. ಅಲಾಸ್, ಹಿ ಈಸ್ ಡೆಡ್. ಅಯ್ಯೋ, ಅವನು ಸತ್ ಹೋದ. ಓ, ಹೌ ಸ್ಪ್ಲೆಂಡಿಡ್, ಭವ್ಯವಾದ. ಓಕೆ, ಯಾವ್ದಾದ್ರು ಒಂದು ಗ್ರೇಟ್ ವಸ್ತುವನ್ನ ನೋಡಿದಾಗ, ಅಥವಾ ತಾಜ್ ಮಹಲ್ ಹೋಗಿ ನೋಡಿದಿರ ಅನ್ಕೋಣ, ಕೆಂಪು ಕೋಟೆಯನ್ನ ನೋಡಿದಿರ ಅನ್ಕೋಣ, ಮೈಸೂರು ಅರಮನೆಯನ್ನ ನೋಡಿದಿರ ಅನ್ಕೋಣ, ಹೋಗಿ ವಾವ್ ಹೌ ಸ್ಪ್ಲೆಂಡಿಡ್, ಎಷ್ಟು ವೈಭವವಾಗಿದೆ ಇದು ಅಲ್ವಾ. ಆಮೇಲೆ ಹೆಲೋ, ವೆನ್ ಡಿಡ್ ಯು ಕಮ್, ಹಲೋ ಯಾವಾಗ ಬಂದೆ ನೀನು ಅಲ್ವಾ. ಆಮೇಲೆ ಬ್ರಾವೋ, ವೆಲ್ ಡನ್. ಭೇಷ್, ತುಂಬಾ ಚೆನ್ನಾಗಿ ಮಾಡಿದೆ, ವೆಲ್ ಡನ್, ತುಂಬಾ ಚೆನ್ನಾಗಿ ಮಾಡಿದೀಯ ಅಂತ ಹೇಳ್ತೀವಲ್ವಾ. ಸೊ ಇಲ್ಲಿ ನಾವೇನ್ ಬಳಸ್ತೀವಿ, ಇದೇನಂತೀವಿ ಅಂದ್ರೆ ಇದಕ್ಕೆ ಇಂಟರ್ ಜೆಕ್ಷನ್. ಸ್ಪೆಲ್ಲಿಂಗ್ ನೋಡ್ಕೊಡ್ರಿ ಒಂದ್ಸಾರಿ, ಕಣ್ಮುಚ್ಕೊಂಡು ಏನ್ ಮಾಡ್ಕೊಡ್ರಿ ನೋಡೋಣ ಸ್ಪೆಲ್ಲಿಂಗ್. ಇಂಟರ್ ಜೆಕ್ಷನ್ ಅಂತ ಇದೆ ಅದು ಅಲ್ವಾ. ಸ್ಪೆಲ್ಲಿಂಗ್ ಕೂಡ ಇಂಪ್ರೂವ್ ಆಗ್ಬೇಕು ನಿಮ್ದು ಇನ್ ಮುಂದೆ. ವೆರಿ ಗುಡ್. ಸೊ ಇಲ್ಲಿ ಬಳಸುವಂತ ಅಲಾಸ್, ಓ, ಹ್ಯಾಲೋ, ಬ್ರಾವೋ ಆರ್ ದ ಇಂಟರ್ ಜೆಕ್ಷನ್ಸ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವಾಗ ಯಾವಾಗ ಏನೇನ ಬಳಸ್ತಾರಂತ ಹೇಳಿ. ಅಲಾಸ್ ಇದನ್ನ ಯಾವಾಗ ಬಳಸ್ತಾರಂದ್ರೆ ಸಾರೋ ದುಃಖವನ್ನ ಹೇಳುವಾಗ ಬಳಸ್ತಾರೆ ಇದನ್ನ. ಆಮೇಲೆ ಓ ಇದನ್ನ ಯಾವಾಗ ಬಳಸ್ತಾರೆ, ಸರ್ಪ್ರೈಸ್ ಆಶ್ಚರ್ಯ ಆದಾಗ. ಆ ಅನ್ನೋದನ್ನ ಖುಷಿ ಆದಾಗ ಬಳಸ್ತಾರೆ. ಅಹೋ ಅನ್ನೋದು ಖುಷಿ ಆದಾಗ. ಆಮೇಲೆ ಓಹೋ ಅನ್ನೋದು ಕೂಡ ಜಾಯ್ ಸರ್ಪ್ರೈಸ್ ಆದಾಗ. ಆಮೇಲೆ ಹುರ್ರಿ ಅನ್ನೋದು ಕೂಡ ಖುಷಿ ಆದಾಗ. ಬ್ರಾವೋ ಮತ್ತೆ ಹೆಲೋ ಅನ್ನೋದನ್ನು ಕೂಡ ಖುಷಿಯಿಂದಾನೆ ಬಳಸ್ತಾರೆ. ಓ, ಊ ಇವೆಲ್ಲವನ್ನು ಕೂಡ ಪೇನ್ ಮತ್ತು ಪ್ಲೆಜರ್, ಕಾಲಿ ಕೊಡ್ದಾಗ ಓ ಮಾಡ್ತೀವಲ್ವಾ. ಸೊ ಹಾಗೆ ಇವುಗಳನ್ನ ಬಳಸ್ತಾ ಇರ್ತೀವಿ ನಾವು. ಆಮೇಲೆ ನೀವು ಬಾಯಿಂದ ಉಚ್ಚಾರ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಮನೇಲಿ ಒಬ್ಬರೇ ಇದ್ದಾಗ ಹೋಗಿ ಹೋಗಿ ಗೋಡೆಗೆ ಹಾಯೋದು, ಗೋಡೋ ಮಾಡೋದು ನೆನಪುಳಿಯುತ್ತೆ. ಓಕೆ, ಅಂದ್ರೆ ಪೇನ್ ಆದಾಗ ಅದು ಬರುತ್ತೆ ಅಂತ ಹೇಳಿ ಅಲ್ವಾ.
ಆಮೇಲೆ ಓ ಆಯ್ತು, ವಾವ್ ಗ್ರೇಟ್ ಸರ್ಪ್ರೈಸ್ ಆದಾಗ, ವಿವ್ ಇದು ಕೂಡ ಗ್ರೇಟ್ ಇದ್ದಾಗ. ಸೊ ಇವು ನೆನಪಿರಲಿ, ಯಾವಾಗ ಯಾವಾಗ ಏನೇನ್ ಬಳಸ್ತೀವಿ. ಯಾಕಂದ್ರೆ ಈಗ ನೀವು ಯಾರಾದ್ರೂ ಮುಂದೆ ಗ್ರೇಟ್ ವ್ಯಕ್ತಿ ಆಗಿದ್ದೀರಿ, ಯಾರಾದ್ರೂ ಮನೇಲಿ ತೀರ್ಕೊಂಡಿದ್ದಾರೆ, ನೀವು ಹೋಗಿ ವಾವ್ ಸತ್ತ ಅಲ್ಲಿ ಪ್ರಾಬ್ಲಮ್ ಆಗತ್ತದ. ಅದಕ್ಕೋಸ್ಕರ ಯಾವಾಗ ಯಾವಾಗ ಏನೇನ್ ಪದ ಬಳಸ್ಬೇಕು ಅದನ್ನೇ ನಾವು ಬಳಸ್ಕೊಳ್ಬೇಕು. ಓಕೆ ಸರಿ, ನೆಕ್ಸ್ಟ್ ಈಗ ನಾಮಪದಗಳಿಗೆ ಹೋಗೋಣ. ನೌನ್ಸ್ ನಾಮಪದಗಳ ಪ್ರಕಾರಗಳು ಯಾವ್ಯಾವ್ದಿದೆ ನೋಡೋಣ. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ ನೌನ್ ಅಂತ ಅಂದ್ರೆ, ಈಗಾಗಲೇ ನಮಗ್ ಗೊತ್ತಿದೆ, ಒಬ್ಬ ಪರ್ಸನ್ಗೆ, ಒಬ್ಬ ವ್ಯಕ್ತಿಗೆ, ಅಥವಾ ಒಂದು ಪ್ಲೇಸ್, ಒಂದು ಜಾಗಕ್ಕೆ, ಒಂದು ಪ್ರಾಣಿಗೆ, ಅಥವಾ ಒಂದು ವಸ್ತುವಿಗೆ ಕೂಡ ಇದನ್ನ ನಾವು ಬಳಸ್ತೀವಿ. ವಸ್ತು ಅಂದ್ರೆ ಅದು ಊಟ ಆಗಿರ್ಬೋದು, ಟೇಬಲ್ ಇರ್ಬೋದು, ಪೆನ್ ಇರ್ಬೋದು, ಎಲ್ಲ ಇರ್ಬೋದು. ಸೊ ನಾಮ ಪದಗಳಲ್ಲಿ ಹಲವಾರು ಪ್ರಕಾರಗಳಿವೆ. ಅದರಲ್ಲಿ ಒಂದು ಪ್ರಾಪರ್ ನೌನ್ ಅಂತ ಬರುತ್ತೆ. ಪ್ರಾಪರ್ ನೌನ್ ಅಂತ ಅಂದ್ರೆ ಏನು? ಅಂಕಿತ ನಾಮ. ನಿಮ್ದು ಪ್ರಾಪರ್ ಯಾವ್ದ್ರಿ ಅಂತ ಕೇಳ್ತಾರೆ, ನೋಡಿದಿರಿ? ನಿಮ್ದು ಪ್ರಾಪರ್ ಯಾವ್ದ್ರಿ ಅಂದ್ರೆ ನಿಮ್ಮ ಊರ್ ಯಾವ್ದ್ರಿ, ಆ ಊರ್ ಹೆಸರು ಏನದು? ಈಗ ಬೆಳಗಾವಿ ಅಂತ ಇದೆ, ಏನಿದು ನೌನ್ ಆರ್ ಪ್ರೊನೌನ್? ನೌನ್ ಅಂದ್ರೆ ಇಟ್ಟಿದ್ದಾರೆ ಅದಕ್ಕೆ ಅಂಕಿತ ನಾಮ, ಇಟ್ಟ ಹೆಸರು, ಬರ್ಕೊಡ್ರಿ ಅದನ್ನ. ಆಮೇಲೆ ಕಾಮನ್ ನೌನ್, ರೂಢನಾಮ, ರೂಢಿಯಿಂದ ಬಂದಿರುವಂತದ್ದು. ಈಗ ಉದಾಹರಣೆಗೆ ಬೆಳಗಾವಿ ಅಂತ ತಗೊಂಡ್ರೆ ಅಂಕಿತ ನಾಮ, ಕುಂದಾನಗರಿ ಅಂತ ತಗೊಂಡ್ರೆ ಅದು ರೂಢನಾಮ ಆಗ್ಬಹುದು. ಕಾಮನ್ ನೌನ್ ಅಂತ ಕರಿತೀವಿ ಅದನ್ನ. ಈಗ ನಿಮ್ಗೆ ತಗೊಳ್ಳಿ, ಒಬ್ರು ಯಾರಾದ್ರೂ ಅಂಕಿತ ನಾಮ ಒಂದಿರುತ್ತೆ ಹೆಸರು, ಈಗ ಉದಾಹರಣೆಗೆ ಒಬ್ರದ್ದು ಯಾರ್ದೋ ಹೆಸರು ಏನೋ ಇರುತ್ತೆ, ಬಟ್ ಅವನಿಗೆ ಅವನ ಫ್ರೆಂಡ್ಸ್ ಬೇರೆ ತರಾನೇ ಕರಿತಾ ಇರ್ತಾರಲ್ವಾ? ಸೊ ಹಾಗೆ. ಆಮೇಲೆ ಕಲೆಕ್ಟಿವ್ ನೌನ್ ಅಂತ ಒಂದು ಸಾಂಘಿಕ ನಾಮ, ಎಲ್ಲವನ್ನ ಸೇರಿಸಿ ಕಲಿತೀವಿ. ಮಟೀರಿಯಲ್ ನೌನ್ ಅಂತ ಬರುತ್ತೆ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಬರುತ್ತೆ, ಇವೇನಂತ ಕೆಳಗಡೆ ಡೀಟೇಲ್ ಆಗಿ ಕಲಿತಾ ಹೋಗೋಣ. ಆಮೇಲೆ ಇಲ್ಲಿ ಏನ್ ಐದ್ ಇದಾವಲ್ಲ ಮೇಲೆ, ಈ ಐದನ್ನು ಕೂಡ ನಾವು ಮತ್ತೆ ಕಾಂಕ್ರೀಟ್ ನೌನ್ಸ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಮಾಡಬಹುದು. ಈ ಕಾಂಕ್ರೀಟ್ ನೌನ್ಸ್ ನಲ್ಲಿ ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮಟೀರಿಯಲ್ ನೌನ್ ಗಳು ಬರುತ್ತೆ, ಅಬ್ಸ್ಟ್ರಾಕ್ಟ್ ನೌನ್ ವಿಭಿನ್ನವಾಗಿ ನಿಲ್ಲುತ್ತೆ. ಸೊ ಏನ್ ಇದ್ರ ಅರ್ಥ ಇಷ್ಟೇ, ಇವನ್ನೆಲ್ಲವನ್ನು ಕೂಡ ಸೇರಿಸಿ ಕಾಂಕ್ರೀಟ್ ನೌನ್ ಅಂತ ಕೂಡ ಕರೀತಾರೆ. ಸೊ ಕಾಂಕ್ರೀಟ್ ನೌನ್ ಅಡಿಯಲ್ಲಿ ಇವು ನಾಲ್ಕು ಬರುತ್ತೆ, ಫಸ್ಟ್ ಗೊತ್ತಿರಲಿ, ಅವೇನು ಅಂತ ಕಲಿಯೋಣ. ಈಗ ಫಸ್ಟ್ ಒನ್ ಪ್ರಾಪರ್ ನೌನ್. ಪ್ರಾಪರ್ ಮೀನ್ಸ್ ಒನ್ಸ್ ಓನ್, ಒಬ್ಬರ ಸ್ವಂತ, ಅದು ಸ್ವಂತವಾಗಿರುವಂತದ್ದು. ಇಟ್ ಶುಡ್ ಬಿ ರಿಮೆಂಬರ್ಡ್ ದಟ್ ಆಲ್ ದ ಪ್ರಾಪರ್ ನೌನ್ಸ್ ಆರ್ ರಿಟನ್ ವಿತ್ ಫಸ್ಟ್ ಲೆಟರ್ ಆಸ್ ಕ್ಯಾಪಿಟಲ್. ಯಾವತ್ತೂ ಕೂಡ ಪ್ರಾಪರ್ ನೌನ್ ಅಂತ ಇದ್ರೆ ಫಸ್ಟ್ ವರ್ಡ್ ಅಲ್ಲಿ ಯಾವತ್ತೂ ಕೂಡ ಕ್ಯಾಪಿಟಲ್ ಇರ್ಬೇಕು. ಈಗ ಉದಾಹರಣೆಗೆ ಬೆಳಗಾವಿ, ನೀವೆಲ್ಲ ಲೆಟರ್ ಬರಿತಾ ಇದ್ರು, ಏನೇ ಬರಿತಾ ಇದ್ರು ಫಸ್ಟ್ ಕ್ಯಾಪಿಟಲ್ ಇರಬೇಕು. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಹೆಸರು ಇಲ್ಲಿ ಸೀತಾ ಅಂತ ಇದೆ ಅನ್ಕೊಳ್ಳಿ, ಸೀತಾ ಕ್ಯಾಪಿಟಲ್ ಇರಬೇಕು ನೀವೇನೇ ಬರಿತಾ ಇದ್ರು ಅಲ್ಲಿ. ಓಕೆ, ಈಗ ಇಂಡಿಯಾ ಅನ್ನುವಂಥದ್ದು ಏನಾಗುತ್ತೆ, ಅದು ಪ್ರಾಪರ್ ನೌನ್ ಆಗತ್ತಲ್ವಾ? ಸೊ ಇಂಡಿಯಾನ ನೀವೆಲ್ಲೇ ಬರೆಯುವಾಗ ಕ್ಯಾಪಿಟಲ್ ದಿಂದಾನೆ ಸ್ಟಾರ್ಟ್ ಆಗಬೇಕು. ಇದು ರೂಲ್ಸ್, ಇದು ನೆನ್ಪಿಟ್ಕೊಳ್ಳಿ ರೂಲ್ಸ್. ಇದು ಎಲ್ಲಿ ಬಳಸ್ತಾರೆ ಇದನ್ನ? ಯಾವ್ದಾದ್ರು ಒಂದು ವಸ್ತು, ಪ್ರಾಣಿ, ಪಕ್ಷಿ, ಅಥವಾ ಒಬ್ಬ ವ್ಯಕ್ತಿಗೆ, ಅಥವಾ ಒಂದು ಊರಿಗೆ ಇಟ್ಟಂತ ಹೆಸರನ್ನ ಪ್ರಾಪರ್ ನೌನ್ ಅಂತ ಕರಿತೀವಿ. ಒಂದು ಇಂಪಾರ್ಟೆಂಟ್ ರೂಲ್ ಅಂದ್ರೆ ಇದನ್ನ ಎಲ್ಲೇ ಬರೆಯುವಾಗಲೂ ಕೂಡ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇಂದಾನೆ ಇರಬೇಕು. ಓಕೆ, ಇಲ್ಲಿದೆ ನೋಡಿ ಎಕ್ಸಾಂಪಲ್ ಗಳು, ದಿಲ್ಲಿ ಇದೆ, ತುಂಗಾ ಅಂತ ಇದೆ ನದಿ ಹೆಸರು ಕೂಡ, ಗಾಂಧಿ ಪಾರ್ಕ್ ಅಂತ ಇದೆ ಅಲ್ವಾ. ಈಗ ಏನೇ ಒಂದು ಹೆಸರು ಕೊಟ್ಟಿದ್ದಾರೆ, ಉದಾಹರಣೆ ಜನವರಿ ಇರಬಹುದು. ನೆಕ್ಸ್ಟ್ ಕಾಮನ್ ನೌನ್ ಅಂತ ಬರುತ್ತೆ. ಕಾಮನ್ ನೌನ್ ಅಂತ ಅಂದ್ರೆ ಏನು? ಒಂದೇ ತೆರನಾದ ವ್ಯಕ್ತಿ, ಪ್ರಾಣಿ ಅಥವಾ ವಸ್ತುಗಳಿಗೆ ಬಳಸುವಂತ ಪದವನ್ನು ನಾವೇನಂತ ಕರಿತೀವಿ? ಕಾಮನ್ ನೇಮ್. ಅದಕ್ಕೊಂದು ಉದಾಹರಣೆ, ಈಗ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ನಾಲ್ಕೈದು ಜನ ಇದ್ದಾರೆ ಇವರು. ಸೊ ಇಡೀ ಗುಂಪನ್ನ ಸೇರಿಸಿ ನಾವೇನಂತ ಕರಿತೀವಿ? ಮೆನ್, ಅಥವಾ ಕನ್ನಡದಲ್ಲಿ ಪುರುಷರು. ಸೊ ಇದೇನಿದೆಯಲ್ಲ, ಇದು ಯಾವ ನೇಮ್? ಇದು ಕಾಮನ್, ಕಾಮನ್ ನೇಮ್ ಆರ್ ರೂಢನಾಮ ಕನ್ನಡದಲ್ಲಿ. ಬರ್ಕೊಡ್ರಿ ಇದನ್ನ ಎಕ್ಸಾಂಪಲ್ ಅಲ್ಲೇ. ಓಕೆ, ಆಮೇಲೆ ಈಗ ಇಬ್ರು ಗಂಡ ಹೆಂಡತಿಗೆ ಇಬ್ರು ಮಕ್ಕಳಿದಾರೆ ಅನ್ಕೊಳ್ಳೋಣ, ಒಬ್ಬನ ಹೆಸರು ಒಂದಿದೆ ಮತ್ತೊಬ್ಬನ ಹೆಸರು ಒಂದಿದೆ, ಅವ್ರೇನಂತಾರೆ ಅದಕ್ಕೆ? ಸಣ್ಣ ಅಂತಾರೆ, ಮತ್ತೊಬ್ಳು ಮಗಳಿದ್ರೆ ಡಾಟರ್. ಸೊ ಇವೇನು, ಅವ್ರಿಗೆ ಇಟ್ಟರೆ ಹೆಸರು ಒಂದಿದೆ, ಉದಾಹರಣೆ ಇವಳು ಸೀತಾ, ಇಲ್ಲೊಬ್ಬ ಕೃಷ್ಣ ಅಂತ ಏನೋ ಇದೆ ಅನ್ಕೊಳ್ಳೋಣ. ಸರಿ, ಸೊ ಕೃಷ್ಣ ಬೇಡ ಇಲ್ಲಿ, ರಾಜು ಅಂತ ಇದೆ ಅನ್ಕೊಳ್ಳೋಣ, ಯಾಕಂದ್ರೆ ಸೀತಾ ಕೃಷ್ಣ ಅಣ್ಣ ತಮ್ಮ ಅಣ್ಣ ತಂಗಿ ಯಾವಾಗ ನಡೆಯಲ್ಲ. ಓಕೆ, ಸೊ ಇಲ್ಲಿ ಸೀತಾ ಅನ್ನುವಂಥದ್ದು ಪ್ರಾಪರ್ ನೌನ್, ರಾಜು ಅನ್ನುವಂಥದ್ದು ಪ್ರಾಪರ್ ನೌನ್, ಅಂದ್ರೆ ಅಂಕಿತ ನಾಮ, ಇಟ್ಟ ಹೆಸರು. ಬಟ್ ಈ ಸಣ್ಣ ಡಾಟರ್ ಏನಿದೆ ಅಲ್ಲ, ಇದು ಕಾಮನ್ ನೌನ್ ಅಥವಾ ರೂಢನಾಮ. ರೂಢಿಯಿಂದ ಬಳಸ್ತಾರಲ್ಲ ಮಗಳು, ಮಗ ಅಂತ ಹೇಳಿ, ಏನಾಯ್ತದು? ಕಾಮನ್ ನೌನ್ ಆಗತ್ತೆ. ಈಗ ಮ್ಯಾನ್, ವಿಮೆನ್, ಸನ್, ಡಾಟರ್, ಗರ್ಲ್, ಬಾಯ್, ಗೌ. ಈಗ ನಿಮ್ ಮನೇಲಿ ಒಂದು ಆಕಳಿದೆ, ಆಕಳಿಗೆ ನೀವು ಗೌರಿ ಅಂತ ಹೆಸರಿಟ್ಟಿದ್ದೀರಿ ಅನ್ಕೊಳ್ಳೋಣ. ಈ ಗೌರಿ ಅನ್ನೋದು ಏನಾಯ್ತದು? ಪ್ರಾಪರ್ ನೌನ್ ಆಯ್ತು, ಅಂಕಿತ ನಾಮ, ಇಟ್ಟ ಹೆಸರು. ಆಕಳ ಅಂತ ಕರೆದ್ರೆ ಅದೇನಾಯ್ತು? ರೂಢನಾಮ, ರೂಢಿನಾಮ, ಕಾಮನ್ ನೌನ್ ಆಯ್ತದ ಅಲ್ವಾ. ಟೈಗರ್, ಹುಲಿ ಇದೆ ಅನ್ಕೊಳ್ಳೋಣ, ಬಫೆಲೋ, ಎಮ್ಮೆ ಇದೆ ಅನ್ಕೊಳ್ಳೋಣ, ಟೌನ್, ಸಿಟಿ,
ಆಮೇಲೆ ಕಂಟ್ರಿ, ಈಗ ಉದಾಹರಣೆಗೆ ಸಿಟಿ ಹೋಗ್ತಾ ಇದೀನಿ ಅಂತ ಯಾರಾದ್ರೂ ಅಂದ್ರೆ ಅದೇನದು ರೂಢನಾಮ, ಕಾಮನ್. ನಾನು ಈ ಸ್ಪೆಸಿಫಿಕ್ ಆಗಿ ಉದಾಹರಣೆಗೆ ಬೆಳಗಾವಿಗೆ ನಾನು ಹೋಗ್ತಾ ಇದೀನಿ ಅಂತ ಅಂದ್ರೆ ಅದೇನು ಪ್ರಾಪರ್ ನೇಮ್. ಸ್ಟೇಟ್, ಹಿಲ್, ಮೌಂಟೇನ್, ಈಗ ಮೌಂಟೇನ್ ತಗೊಳ್ಳಿ, ಮೌಂಟೇನ್ ಗಳಲ್ಲಿ ಬಂದ್ರೆ ಈಗ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು, ಏನಿದು ಪ್ರಾಪರ್ ನೌನ್, ಹೆಸರು ಕೊಟ್ಟಿದ್ದಾರೆ ಪಶ್ಚಿಮ ಘಟ್ಟಗಳು ಅಂತ ಹೇಳಿ. ಅದಕ್ಕೆ ಅದು ಘಾಟ್ಸ್ ಅಂತ ಅಷ್ಟೇ ಬರೆದ್ರೆ ಏನಾಯ್ತದು, ಕಾಮನ್ ನೌನ್ ಆಯ್ತದ ಅಲ್ವಾ. ಫ್ಲವರ್, ಹೂವು, ಕಾಮನ್ ನೌನ್. ರೋ, ಈಗ ಉದಾಹರಣೆಗೆ ಅದಕ್ಕೆ ಹೆಸರು ಕೊಟ್ಟಿದ್ರೆ ಸ್ಪೆಸಿಫಿಕ್ ಆಗಿ ದಾಸವಾಳ ಇರಬಹುದು, ಆಮೇಲೆ ರೋಸ್ ಇರಬಹುದು. ಸೊ ಅವೆಲ್ಲ ಏನಾಯ್ತದು ಸ್ಪೆಸಿಫಿಕ್ ಅಂಕಿತನಾಮ. ಫ್ರೂಟ್, ಹಣ್ಣು ಯಾವ್ದಾದ್ರು ಆಗಿರ್ಬೋದಲ್ಲ, ಪಪ್ಪಾಯ ಇರಬಹುದು, ಸೀತಾಫಲ ಇರಬಹುದು, ಆಪಲ್ ಇರಬಹುದು ಅಲ್ವಾ. ಸೊ ಆತರ ಬುಕ್, ಯಾವ್ದಾದ್ರು ಬುಕ್ ಇರಬಹುದು. ಸೊ ಇವೆಲ್ಲ ಕಾಮನ್ ನೌನ್ಸ್, ರೂಢನಾಮ ಅಂತ ಕರಿತೀವಿ ಇವುಗಳನ್ನು. ಇವುಗಳನ್ನ ನೀವು ಕ್ಯಾಪಿಟಲ್ ಲೆಟರ್ ಅಲ್ಲಿ ಏನ್ ಬರೀಬೇಕಂತ ರೂಲ್ಸ್ ಇಲ್ಲ, ಇವುಗಳ ಸ್ಮಾಲ್ ಲೆಟರ್ ಇಂದ ಕೂಡ ನೀವು ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ಅದು ಗೊತ್ತಿದೆಯಲ್ಲ ಮತ್ತೆ ನಿಮ್ಗೆ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಅದು ಬೇಸಿಕ್ ಗೊತ್ತಿರಲಿ. ಯಾಕಂದ್ರೆ ಎಲ್ಲಾ ಎ ಟು ಝೆಡ್ ಪರ್ಫೆಕ್ಟ್ ಆಗ್ಬೇಕು, ನೀವು ಇಲ್ಲಿ ಯಾವುದನ್ನು ಬಿಡೋ ಆಗಿಲ್ಲ, ಬುಡದಿಂದಲೇ ಸದೃಢ ಆಗ್ಬೇಕು ಎಲ್ರು. ನೆಕ್ಸ್ಟ್ ಕಲೆಕ್ಟಿವ್ ನೇಮ್ಸ್ ಅಂತ ಬರುತ್ತೆ. ಕಲೆಕ್ಟಿವ್ ನೇಮ್ಸ್ ಅಂತ ಅಂದ್ರೆ ಇಲ್ಲಿ ಒಂದು ಸಮೂಹಕ್ಕೆ ನಾವು ಸೂಚಿಸ್ತೀವಿ. ಸಮೂಹಕ್ಕೆ ಉದಾಹರಣೆ, ಈಗ ಒಂದು ಆರ್ಮಿ ಅವ್ರು ನಿಂತಿದ್ದಾರೆ ಅನ್ಕೊಂಡು, ಅದನ್ನೇನಂತ ಕರಿತೀವಿ ನಾವು, ಯೂನಿಫಾರ್ಮ್ ಹಾಕೊಂಡು ನಿಂತಿದ್ರೆ ಆರ್ಮಿ ಅಂತಾನೆ ಕರಿತೀವಿ. ಮೆನ್ ಅಂತ ಕರಿತೀವಿ ಅವ್ರನ್ನ, ಯಾರಾದ್ರೂ ಯೂನಿಫಾರ್ಮ್ ಹಾಕೊಂಡು ನಿಂತಿದ್ರೆ ಆರ್ಮಿ ಅಂತಾನೆ ಕರಿತೀವಿ ಅವ್ರನ್ನ ಅಲ್ವಾ. ಹಾಗೇನೆ ಒಂದು ಕ್ರಿಕೆಟ್ ಒಂದು ಟೀಮ್ ನವ್ರು ನಿಂತಿದ್ದಾರೆ ಡ್ರೆಸ್ ಹಾಕೊಂಡು, ಅದನ್ನೇನಂತ ಕರಿತೀವಿ ಟೀಮ್ ಅಂತಾನೆ ಕರಿತೀವಿ. ಆಮೇಲೆ ಕ್ರೌಡ್ ಇದೆ, ಗುಂಪು, ಮಾಬ್ ಅಂದ್ರೆ ಜನಸಮೂಹ, ಸ್ಟಾಫ್. ಈಗ ಒಂದು ಆಫೀಸ್ ಅಲ್ಲಿ ವರ್ಕರ್ ಗಳಿದ್ರೆ ಅದನ್ನೇನಂತ ಕರಿತೀವಿ ಸ್ಟಾಫ್ ಅಂತ ಕರಿತೀವಿ. ಫ್ಲೋಕ್, ಫ್ಯಾಮಿಲಿ, ಆಮೇಲೆ ಕಮಿಟಿ, ಹರ್ಡ್, ನೇಷನ್, ಪಾರ್ಟಿ, ಇವೆಲ್ಲವೂ ಕೂಡ ಏನಿವು ಕಲೆಕ್ಟಿವ್ ನೌನ್, ಒಂದು ಗುಂಪನ್ನ ಸೇರಿಸಿ ಹೇಳ್ತೀವಿ ನಾವು ಇಲ್ಲಿ. ಅಲ್ಲಿ ಕಾಮನ್ ನೌನ್ ಅಂತ ಬಂದಾಗ ಅಲ್ಲಿ ಏನಿತ್ತು, ಗುಂಪು ಇರ್ಬೋದು ಅಥವಾ ಇಂಡಿವಿಜುವಲ್ ಇರ್ಬೋದು. ಯಾಕಂದ್ರೆ ಸನ್, ಒಬ್ಬ ಮಗ ಇದಾನಂತ ಅದು ಗುಂಪು ಇರಲ್ಲ, ಅಲ್ಲಿ ಒಬ್ಬನೇ ಇರ್ತಾನ ಅವನು, ಅದು ಕಾಮನ್ ನೇಮ್ ಸನ್ ಅನ್ನೋಂಥದ್ದು. ಬಟ್ ಇಲ್ಲಿ ಗುಂಪು ಇದೆ ನೋಡಿ, ಇದೆಲ್ಲ ಇದನ್ನೇನಂತ ಕರಿತೀವಿ ಕಲೆಕ್ಟಿವ್, ಕಲೆಕ್ಷನ್. ಕಲೆಕ್ಟಿವ್ ಅಂದ್ರೆ ಕಲೆಕ್ಷನ್ ಆಗಿದೆ ಇಲ್ಲಿ, ಜನರ ಅಥವಾ ವ್ಯಕ್ತಿಗಳ ಅಥವಾ ವಸ್ತುಗಳ ಕಲೆಕ್ಷನ್ ಆಗಿದೆ ಇಲ್ಲಿ ಅಲ್ವಾ. ಮಟೀರಿಯಲ್ ನೌನ್ ಅಂತ ಬರುತ್ತೆ, ಕೆಲವೊಂದು ವಸ್ತುಗಳಿಗೆ ಹೆಸರು ಕೊಟ್ಟಿರ್ತಾರಲ್ಲ, ಮಟೀರಿಯಲ್ ನೌನ್ಗಳವು. ಉದಾಹರಣೆಗೆ ಗೋಲ್ಡ್, ಐರನ್, ಸಿಲ್ವರ್, ವುಡ್, ವೂಲ್, ಸಿಲ್ಕ್, ಲೆದರ್, ಕ್ಲಾತ್, ರಬ್ಬರ್, ವಾಟರ್, ಆಯಿಲ್, ಗ್ಯಾಸ್, ಕ್ಲೇ, ಇವೆಲ್ಲ ಏನಿವು ಮಟೀರಿಯಲ್ ಗಳಲ್ವಾ ಅವು. ಸೊ ಅದಕ್ಕೋಸ್ಕರ ಅದನ್ನ ಏನಂತ ಕರಿತೀವಿ ಮಟೀರಿಯಲ್ ನೌನ್ ಅಂತ ಕರಿತೀವಿ, ಮಟೀರಿಯಲ್ ಅಲ್ವಾ. ಸೊ ಇವೆಲ್ಲವನ್ನ ಸೇರಿಸಿ ನಾವೇನಂತ ಕರಿತೀವಿ ಕಾಂಕ್ರೀಟ್ ನೇಮ್ಸ್ ಅಂತ ಕೂಡ ಇವುಗಳನ್ನ ಕರಿತೀವಿ. ಇನ್ನು ಕೊನೆಯದಾಗಿ ಬರೋದು ಅಬ್ಸ್ಟ್ರಾಕ್ಟ್ ಅಂತ ಬರುತ್ತೆ, ನೋಡೋಣ ಏನಿದೆ ಅಬ್ಸ್ಟ್ರಾಕ್ಟ್ ಅಂದ್ರೆ. ಗುಣ, ಸ್ವಭಾವ, ಅವಸ್ಥೆಗಳನ್ನ ಸೂಚಿಸುವ ಪದಗಳಿಗೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಥವಾ ಭಾವನಾಮಗಳು ಅಂತ ಕರೀತಾರೆ. ಇವುಗಳನ್ನ ಮುಟ್ಟೋಕಾಗ್ಲಿ, ನೋಡೋಕಾಗ್ಲಿ, ಸ್ಪರ್ಶಿಸೋಕಾಗ್ಲಿ, ಮೂಸೋಕಾಗ್ಲಿ ಬರೋದಿಲ್ಲ, ಇವು ಕೇವಲ ಕಲ್ಪನೆಯಿಂದ ಮಾತ್ರ ನಾವು ತಿಳಿದುಕೊಳ್ಬಹುದು. ಉದಾಹರಣೆಗೆ ಅವನಲ್ಲಿ ತುಂಬಾ ಕರುಣೆ ಇದೆ ಅಂತ ಅಂದ್ರೆ ಎಷ್ಟು ಕೆಜಿ ಇದೆ ಅಂತ ಕೇಳ್ಬಹುದಾ, ಅವನು ತುಂಬಾ ಕರುಣಾಜನಕ ವ್ಯಕ್ತಿ ರೀ. ಈಗ ದಾನಶೂರ ಕರ್ನಲ್ಲಿ ಎಷ್ಟು ಕಿಲೋ ದಾನ ಇತ್ತು ಅಂತ ಕೇಳಿದ್ರೆ ಯಾರಾದ್ರೂ ಹೇಳಕ್ ಬರಲ್ಲ ಅಲ್ವಾ. ಸೊ ಹಾಗೆ ಇವೆಲ್ಲವೂ ಕೂಡ ಅಂತಹ ನಾಮಪದಗಳು. ಅವನು ತುಂಬಾ ಧೈರ್ಯಶಾಲಿ, ಎಷ್ಟು ಕ್ವಿಂಟಲ್ ಧೈರ್ಯ ಇದೆ ಅವನಲ್ಲಿ ಅಂತ ಅಂದ್ರೆ ಬರುತ್ತಾ, ಗೊತ್ತಾಗಲ್ಲವಾ. ಸೊ ಇವೆಲ್ಲ ಅಬ್ಸ್ಟ್ರಾಕ್ಟ್ ನೇಮ್ ನೌನ್ಸ್, ಭಾವನಾಮಗಳಿವೆಲ್ಲ. ಹಾರ್ಡ್ನೆಸ್, ಬ್ರೈಟ್ನೆಸ್, ಡಾರ್ಕ್ನೆಸ್, ಗುಡ್ನೆಸ್, ಆನೆಸ್ಟಿ, ಬ್ರೇವರಿ, ವಿಸ್ಡಮ್ ನೋಡಿ. ಓಕೆ, ಸೊ ಕ್ವಾಲಿಟಿಯನ್ನು ಹೇಳ್ತಾ ಇದೆ ಇಲ್ಲಿ ಇವೆಲ್ಲವೂ ಕೂಡ. ನೆಕ್ಸ್ಟ್ ಆಕ್ಷನ್, ಕೆಲವೊಂದ್ಸರಿ ಆಕ್ಷನ್ ಕೂಡ ಹೇಳುತ್ತೆ ಅದು ಏನಂತ ಅಂದ್ರೆ ಜಜ್ಮೆಂಟ್, ಜಜ್ಮೆಂಟ್ ಅನ್ನುವಂಥದ್ದು ಕೂಡ ನೌನ್ ಆಗುತ್ತೆ. ಒಂದೊಂದ್ಸಾರಿ ವರ್ಬ್ ಕೂಡ ಆಗುತ್ತೆ ಅದು. ಆಮೇಲೆ ಲಾಫ್ಟರ್ ನಗೋದು, ಟೆಫ್ಟ್ ಕಳ್ಳತನ, ಮೂವ್ಮೆಂಟ್, ಇವೆಲ್ಲವೂ ಕೂಡ ಏನ್ ಮಾಡುತ್ತೆ ಆಕ್ಷನ್ ಅನ್ನು ಕೂಡ ಹೇಳುತ್ತೆ ಒಂದೊಂದ್ಸಾರಿ ನೌನ್ಗಳು. ಆಮೇಲೆ ಸ್ಟೇಟ್, ಒಂದೊಂದ್ಸಾರಿ ಮಗು ಚಿಕ್ಕವರುವಾಗ ಮಗು ಏನಂತೀವಿ ಬಾಲ್ಯಾವಸ್ಥೆ, ಚೈಲ್ಡ್ ಹುಡ್ ಅಂತ ಕರಿತೀವಿ. ಬಾಯ್ಹುಡ್ ಒಂದು ಯೌವನಾವಸ್ಥೆ ಅಂತ ಕರಿಬಹುದು. ಆಮೇಲೆ ಯುತ್, ಯುವಕರು ಅಂತ ಕರಿಬಹುದು. ಸಿಕ್ನೆಸ್, ಅನಾರೋಗ್ಯದಿಂದ ಇರುವಾಗ ಸಿಕ್ನೆಸ್ ಬಂದಿದೆ ಅಂತ ಹೇಳ್ತೀವಿ. ಬಡತನ, ಪವರ್ಟಿ, ಸ್ಲೀಪ್ ಮಲಗುವುದು, ಡೆತ್, ಇವೆಲ್ಲವೂ ಕೂಡ ಏನಿವು ಸ್ಟೇಟ್ ಸ್ಥಿತಿಯನ್ನು ಹೇಳ್ತಾ ಇದೆ ಇಲ್ಲಿ. ಹಾಗೇನೆ ಈಗ ಪದಗಳಿರೋ ಸಬ್ಜೆಕ್ಟ್ ಇರುತ್ತಲ್ಲ ಆರ್ಟ್ಸ್ ಸೈನ್ಸ್ ಅಲ್ಲಿ ಬರುವಂತ ಪದಗಳು, ಅವು ಕೂಡ ಏನಾಗುತ್ತೆ ನೌನ್. ಉದಾಹರಣೆಗೆ ಗ್ರಾಮರ್ ಇರಬಹುದು, ಕೆಮಿಸ್ಟ್ರಿ, ಮ್ಯೂಸಿಕ್, ಲಾಜಿಕ್, ಇವೆಲ್ಲವೂ ಕೂಡ ಏನಿವು ಅಬ್ಸ್ಟ್ರಾಕ್ಟ್ ನೌನ್ಸ್. ಸೊ ಇನ್ನು ಉಳಿದಿರೋದು ನಾವು ದ ನೌನ್ಸ್ ನಂಬರ್ಸ್ ಅಂತ ನೋಡ್ತೀವಿ. ವಚನಗಳ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಇದು, ಏಕವಚನ ಬಹುವಚನ ಅಂತ. ಮುಂದಿನ ಕ್ಲಾಸ್ ಅಲ್ಲಿ ಅದನ್ನ ನೋಡೋಣ. ಓಕೆ, ಆಲ್ ದ ಬೆಸ್ಟ್.

ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಂಗಮ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಉಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಇಲ್ಲಿಗೆ ನಮ್ಮ ಸಂಜೆಯ ಪ್ರಸಾರವನ್ನ ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಪ್ರಸಾರವಾಗಲಿದೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8 9 6 7 2 5 2 1 2 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭರಾತ್ರಿ.

0: ಪೂರ್ವಕವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು. ನಿಮಗೂ ಸಹ ಈ ಅವಕಾಶ ನನಗೆ ಸಿಕ್ಕಿದ್ದು ಜೆಎಸ್ಎಸ್ ರೇಡಿಯೋ 91.2 ಅವರಿಗೆ ಸಹ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಜೀವನದ ಕೆಲವು ಅನುಭವಗಳು, ನಾವು ಏನು ಇಷ್ಟು ದಿನ ಅನುಭವಿಸ್ಕೊಂಡು ಬಂದಿವಿ, ಅದನ್ನ 4 ಮಾತುಗಳು ಬೇರೆಯವರಿಗೆ ಹೇಳಿದಾಗ ಉಪಯುಕ್ತವಾಗುತ್ತೆ, ನನಗೂ ಈ ಸಲಹೆಯಿಂದ ಏನು ಹೆಲ್ಪ್ ಆಯ್ತು ಅಂತ ಕೇಳಿದವರಿಗೆ ಏನಾರು ಅನಿಸಿದ್ರೆ ಅದಕ್ಕೆ ನಾನು ಧನ್ಯವಾದ.
0: ಖಂಡಿತ ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ನಮಸ್ತೆ.
0: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ. ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲಾ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ, ಕುದುರೆಗಳು ಮನುಷ್ಯರ ಭಾವನೆಗಳನ್ನು ಗ್ರಹಿಸಬಲ್ಲುವಂತೆ. ಮನುಷ್ಯರನ್ನು ಮೂಸಿಯೇ ಅವರ ಭಾವನೆಗಳನ್ನು ಕುದುರೆಗಳು ಗುರುತಿಸುತ್ತಿರಬಹುದು ಎಂದು ಫ್ರಾನ್ಸ್ ದೇಶದ ದತೂರ್ ವಿಶ್ವವಿದ್ಯಾನಿಲಯದ ಪ್ರಾಣಿವಿಜ್ಞಾನಿ ಲಿಯಾ ಲಾನ್ಸಾತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೆದರಿಕೆಯಿಂದ ಬೆದರಿದವರ ಬೆವರನ್ನ ಮೂಸಿದ ಕುದುರೆಗಳು ತಾವೂ ಬೆದರುತ್ತವೆ ಎಂದು ಇವರು ಶೋಧವನ್ನ ಮಾಡಿದ್ದಾರೆ. ಪ್ರಾಣಿಗಳು ವಾಸನೆಯಿಂದಲೇ ಹಲವು ಚಟುವಟಿಕೆಗಳನ್ನು ನಡೆಸುವುದು ವಿಜ್ಞಾನಿಗಳಿಗೆ ಹೊಸತಲ್ಲ. ನಾಯಿಯ ಮೂಗು ಚುರುಕು ಎನ್ನುವ ಮಾತೇ ಇದೆಯಲ್ಲ, ನಾಯಿ ವಾಸನೆಯಿಂದಲೇ ವಸ್ತುಗಳನ್ನ ಗುರುತಿಸಬಲ್ಲದು, ಅದರ ಜಾಡು ಹಿಡಿಯಬಲ್ಲದು. ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ. ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು ನಮಗ್ಯಾರಿಗೂ ತೋರದ ಕ್ಷೀಣವಾದ ವಾಸನೆಯಿಂದ. ಇತರೆ ಕುದುರೆಗಳು ಬೆದರಿದಾಗ ತಾವೂ ಬೆದರುವುದು ಕೂಡ ವಾಸನೆಯಿಂದಲೇ ಇರಬಹುದು ಎಂಬ ಊಹೆ ಕೂಡ ವಿಜ್ಞಾನಿಗಳಿಗೆ ಇತ್ತು. ಕುದುರೆಗಳು ತಮ್ಮ ಒಡೆಯರ ನಡವಳಿಕೆಗಳನ್ನ ಅವರ ವಾಸನೆಯಿಂದಲೇ ಗುರುತಿಸಬಲ್ಲುವೆ ಎನ್ನುವ ಅನುಮಾನಗಳು ಇದ್ದುವು. ಈ ನಿಟ್ಟಿನಲ್ಲಿ ಕೆಲವು ಸೂಚನೆಗಳು ಸಿಕ್ಕಿದ್ದುವು. ಉದಾಹರಣೆಗೆ, ಕುದುರೆಗಳು ಮಾಲೀಕರನ್ನ ಅವರ ವಾಸನೆಯಿಂದಲೇ ಗುರುತಿಸುತ್ತವೆ. ಅಂದರೆ ಮಾಲೀಕರು ಕಣ್ಣಿಗೆ ಕಾಣದೇ ಇದ್ದಾಗಲೂ ಕೇವಲ ವಾಸನೆಯಿಂದಲೇ ಅವರು ಇರುವ ಜಾಗವನ್ನ ಅವು ಗ್ರಹಿಸಬಲ್ಲುವು. ಸಾಕು ಪ್ರಾಣಿಗಳ ಈ ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನ ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನ ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ

0: ಅದು ಯಾವುದೋ ಸೂಚನೆಯದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನ ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ ಎರಡು ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ ಇರುತ್ತದೆ. ಅನಂತರ ಅವರೆಲ್ಲರಿಗೂ ಕಂಕುಳಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ನೋಡಲು ಹೇಳಿದರು. ಕೆಲವರಿಗೆ ಭಯ ಹುಟ್ಟಿಸುವ ವಿಡಿಯೋಗಳನ್ನು, ಇನ್ನು ಕೆಲವರಿಗೆ ಖುಷಿ ಕೊಡುವ ವಿಡಿಯೋಗಳನ್ನು ತೋರಿಸಿದರು. ಆ ಕಂಕುಳಿನಲ್ಲಿದ್ದ ಹತ್ತಿಗಳನ್ನು ತೆಗೆದು ಕುದುರೆಗಳಿಗೆ ಮೂಸಲು ನೀಡಿ ಕುದುರೆಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಕುದುರೆಗಳು ಬೆದರುತ್ತವೆಯೇ ಇಲ್ಲವೇ ಎನ್ನುವುದು ಪರೀಕ್ಷೆ. ಬೆದರಿದ ಕುದುರೆಗಳಲ್ಲಿ ಕೆಲವು ಲಕ್ಷಣಗಳಿರುತ್ತವೆ. ಅವು ಯಾರಾದರೂ ತಮ್ಮನ್ನು ಮುಟ್ಟಲು ಬಂದರೆ ದೂರ ಸರಿಯುತ್ತವೆ. ಅವುಗಳ ಹೃದಯದ ಬಡಿತವೂ ಹೆಚ್ಚಾಗಿರುತ್ತದೆ. ಜೊತೆಗೆ ಬೆಚ್ಚುವಂತೆ ಮಾಡಿದಾಗ ಬಹು ಬೇಗನೆ ಅವು ಬೆದರುತ್ತವೆ. ಈ ಸೂಚನೆಗಳನ್ನೇ ಆಧರಿಸಿ ಲಾನ್ಸಾತ್ ತಂಡ ಪ್ರಯೋಗಗಳನ್ನು ಮಾಡಿತು. ಬೆದರಿದ ಮನುಷ್ಯರ ಬೆವರು ಹತ್ತಿದ ಹತ್ತಿಯನ್ನು ಕುದುರೆಗಳಿಗೆ ಮೂಸಲು ಕೊಟ್ಟು ಅವುಗಳ ಬಳಿಗೆ ಮನುಷ್ಯರನ್ನು ಕಳಿಸಿತು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸದ್ದು ಮಾಡಿಯೋ, ಬೆಳಕು ಬೆಳಗಿಸಿಯೋ ಅವನ್ನು ಬೆಚ್ಚಿಸಿತು. ಈ ಸಂದರ್ಭದಲ್ಲಿ ಅವುಗಳ ಹೃದಯದ ಬಡಿತವನ್ನು, ಅವು ಬೆಚ್ಚಲು ತೆಗೆದುಕೊಂಡ ಸಮಯವನ್ನು ಇವರು ಗಮನಿಸಿದರು. ಭಯಗೊಂಡ ಕುದುರೆಗಳು ಸಾಮಾನ್ಯವಾಗಿ ಬಹುಬೇಗನೆ ಬೆಚ್ಚುತ್ತವೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಬೆದರಿದ ಮನುಷ್ಯರ ಕಂಕುಳಿನ ಹತ್ತಿಯನ್ನು ಮೂಸಿದ ಕುದುರೆಗಳ ಪ್ರತಿಕ್ರಿಯೆ ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹು ದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು. ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾತ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯೂ ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS 1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಚುಟುಕು ಚುರುಕು.
1: ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣುನೊಣಕ್ಕೂ ಹುಳುಗಳ ಕಾಟ ಇದೆ. ಗುಲಗಂಜಿಗಿಂತ ಪುಟ್ಟದಾದ ಹಣ್ಣುನೊಣದ ಬೆನ್ನನ್ನು ಹಲವು ಹುಳುಗಳು ನೆಲೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಪರಜೀವಿಗಳು ಹಣ್ಣುನೊಣಗಳನ್ನು ಹುಡುಕಿ ಅವುಗಳ ಬೆನ್ನೇರುವುದು ಹೇಗೆ ಎನ್ನುವ ಗುಟ್ಟು ಈಗ ರಟ್ಟಾಗಿದೆ. ಗಾಳಿಯಲ್ಲಿ ತೇಲುವ ಹುಳುಗಳ ಮೊಟ್ಟೆಗಳು ಹಣ್ಣುನೊಣಗಳ ಮೈಯಲ್ಲಿರುವ ಸ್ಥಾಯಿ ವಿದ್ಯುತ್ ಅರ್ಥಾತ್ ಸ್ಟ್ಯಾಟಿಕ್ ವಿದ್ಯುತ್ತಿನಿಂದ ಸೆಳೆಯಲ್ಪಡುತ್ತವೆಯಂತೆ. ಹೀಗೆ ಗಾಳಿ ಸವಾರಿಯಿಂದ ನೊಣದ ಸವಾರಿಗೆ ಅವು ಬದಲಾಗುತ್ತವೆ. ನೊಣಕ್ಕೆ ಸೋಂಕು ತಗಲುತ್ತದೆಯಂತೆ. ನೊಣದ ಬೆನ್ನು ಹೀಗೆ ಗಾಳಿಯಿಂದ ಹುಳುಗಳ ಮೊಟ್ಟೆಗಳನ್ನು ಸೆಳೆಯುತ್ತಿರುವ ದೃಶ್ಯವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿಗಳು ವಿಡಿಯೋದಲ್ಲಿ ಸೆರೆಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೆ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳು ಬಾ ಬೆಳಕೆ.

ಸೂಫಿ ಪರಂಪರೆಯಲ್ಲಿ ಸುಹ್ರಾವರ್ದಿ ತಂಡಕ್ಕೊಂದು ವಿಶೇಷ ಸ್ಥಾನವಿದೆ. ಸೂಫಿ ಸಂತ ಜುನಯಾದನಿಂದ ಪ್ರೇರೇಪಿತವಾದ ಈ ತಂಡದ ಸಂಸ್ಥಾಪಕ ಶೇಖ್ ಜಿಯಾಸುದ್ದೀನ್ ಜಾಹಿಬ್ ಸುಹ್ರಾವರ್ದಿ. ಈ ಸುಹ್ರಾವರ್ದಿ ಪರಂಪರೆಗೆ ಸೇರಿದ ಸಂತರದೊಂದು ವಿಶೇಷ. ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಬಹು ಸುಂದರವಾದ ಪುಟ್ಟ ಕತೆ ಕವನಗಳಲ್ಲಿ ತಿಳಿಸುತ್ತಾರೆ. ಅಂಥದೊಂದು ಕತೆ ಯೂಸುಫನೆಂಬ ಬಡಗಿಯದು. ನಜರ್ ಬೆನ್ ಯೂಸುಫ್ ಒಬ್ಬ ಬಡಗಿ. ಅವನು ಮರಗೆಲಸ ಮಾಡುವುದರೊಂದಿಗೆ ಪ್ರಾಚೀನವಾದ ಪುಸ್ತಕಗಳನ್ನು ಓದುವುದರಲ್ಲಿ ತುಂಬ ಆಸಕ್ತಿ ವಹಿಸುತ್ತಿದ್ದ. ಅವನು ಎಲ್ಲಿಂದಲೋ ತುಂಬ ಹಳೆಯದಾದ ಗ್ರಂಥಗಳನ್ನು ತಂದು ತಂದು ಇಟ್ಟುಕೊಳ್ಳುತ್ತಿದ್ದ. ಅವನ ಕೆಲಸಕ್ಕೆ ಸಹಾಯವಾಗಲೆಂದು ಒಬ್ಬ ಆಳನ್ನು ಇಟ್ಟುಕೊಂಡಿದ್ದ. ತನ್ನ ಯಜಮಾನ ಈ ವಿಚಿತ್ರವಾದ ಪುಸ್ತಕಗಳನ್ನು ಓದುವುದನ್ನು ಕಂಡು ಸೇವಕನಿಗೆ ಆಶ್ಚರ್ಯವಾಗುತ್ತಿತ್ತು. ಒಂದು ದಿನ ಯೂಸುಫ್ ತನ್ನ ಸೇವಕನನ್ನು ಕರೆದು ಹೇಳಿದ, ನನಗೆ ಈಗ ವಯಸ್ಸಾಗುತ್ತಿದೆ. ನಾನು ಇಷ್ಟು ದಿನ ಓದಿ ತಿಳಿದುಕೊಂಡದ್ದನ್ನು ಪ್ರಯೋಗಿಸಲು ಇದು ಸಕಾಲ. ಈಗ ನಾನೊಂದು ಪ್ರಯೋಗ ಮಾಡಲು ನಿರ್ಧರಿಸಿದ್ದೇನೆ. ಅದಕ್ಕೆ ನಿನ್ನ ಸಂಪೂರ್ಣ ಸಹಕಾರ ಅಗತ್ಯ. ಈ ಪ್ರಯೋಗ ಫಲಕಾರಿಯಾದಾಗ ನನಗೆ ಮತ್ತೆ ತಾರುಣ್ಯ ಬರುವುದಲ್ಲದೆ ನಾನು ಚಿರಂಜೀವಿಯೂ ಆಗಿಬಿಡುತ್ತೇನೆ. ಆಯ್ತು ಸ್ವಾಮಿ, ನಾನೇನು ಮಾಡಬೇಕು ಎಂದು ಸೇವಕ ಕೇಳಿದಾಗ ಯೂಸುಫ್ ಪ್ರಯೋಗವನ್ನು ವಿವರಿಸಿದ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೋ. ಹೆಚ್ಚು ಕಡಿಮೆಯಾದರೆ ಅನಾಹುತವಾಗುತ್ತದೆ. ಈ ಖಡ್ಗವನ್ನು ತೆಗೆದುಕೋ. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸು. ಆ ತುಂಡುಗಳನ್ನೆಲ್ಲ ಈ ದೊಡ್ಡ ಡಬ್ಬಿಯಲ್ಲಿ ಹಾಕಿಬಿಡು. ಅದರಲ್ಲಿ ನಾನೊಂದು ಮಾಂತ್ರಿಕ ದ್ರವವನ್ನು ತುಂಬಿ ಇಟ್ಟಿದ್ದೇನೆ. ಆ ಡಬ್ಬಿಯನ್ನು ಗಟ್ಟಿಯಾಗಿ ಮುಚ್ಚಿ ನೀನು ಅದರ ಪಕ್ಕದಲ್ಲೇ ಇರತಕ್ಕದ್ದು. ಯಾವ ಕಾರಣಕ್ಕೂ ಅದರ ಮುಚ್ಚಳವನ್ನು 28 ದಿನಗಳ ಕಾಲ ತೆರೆಯಕೂಡದು. ನನ್ನನ್ನು ಯಾರು ಕೇಳಿದರೂ ಊರಿನಲ್ಲಿಲ್ಲ ಎಂದು ಹೇಳಿಬಿಡು. ಈ ವಿಷಯದ ಬಗ್ಗೆ ಬಾಯಿ ಬಿಡಬೇಡ. 29ನೇ ದಿನ ನಾನು ಡಬ್ಬಿಯಲ್ಲಿ ಶಬ್ದ ಮಾಡಿದಾಗ ಮುಚ್ಚಳ ತೆಗೆ. ಆಗ ನಾನು ನವತಾರುಣ್ಯದಿಂದ ಹೊರಬಂದು ಶಾಶ್ವತನಾಗುತ್ತೇನೆ. ಆಗ ನಿನಗೆ ಅಪರಿಮಿತವಾದ ಐಶ್ವರ್ಯವನ್ನು ಕೊಡಿಸುತ್ತೇನೆ ಎಂದ ಯೂಸುಫ್. ಸೇವಕ ಗಾಬರಿಯಾದ. ತನ್ನಿಂದ ಕೊಲ್ಲುವುದು ಸಾಧ್ಯವಿಲ್ಲವೆಂದು ಗೋಗರೆದ. ಆದರೆ ಕೊನೆಗೆ ಯೂಸುಫ್ ಅವನನ್ನು ಒಪ್ಪಿಸಿದ. ಯಜಮಾನ ಹೇಳಿದಂತೆ ಸೇವಕ ಅವನನ್ನು ಕತ್ತರಿಸಿ ಚೂರು ಚೂರು ಮಾಡಿ ಅವುಗಳನ್ನು ಡಬ್ಬಿಯಲ್ಲಿಯ ದ್ರವದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಕಾಯುತ್ತಾ ಕುಳಿತ. ಬಡಗಿಯನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಅವರು ಮನೆಯಲ್ಲಿಲ್ಲ ಎಂದು ಹೇಳಿಬಿಡುತ್ತಿದ್ದ. ಮೊದಮೊದಲು ಜನ ನಂಬಿದರು. ನಂತರ ಕೆಲವರಿಗೆ ಸಂಶಯ ಬರಲು ಪ್ರಾರಂಭವಾಯಿತು. ಸೇವಕ ಮನೆಯಲ್ಲಿಯೇ ಇದ್ದಾನೆ, ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ಅದಲ್ಲದೆ ಯೂಸುಫ್ ಹೀಗೆಲ್ಲ ಬಹುದಿನ ಊರು ಬಿಟ್ಟು ಹೋದವನೇ ಅಲ್ಲ. ಏನಾದರೂ ಅಚಾತುರ್ಯವಾಗಿರಬಹುದೇ? ಈ ಸೇವಕನೇ ಅವನನ್ನು ಕೊಂದು ಹಾಕಿರಬಹುದೇ? ಹೀಗೆಲ್ಲ ಅನುಮಾನಪಟ್ಟು ಜನ ಊರ ಹಿರಿಯರ ಬಳಿಗೆ ಹೋದರು. ಅವರೆಲ್ಲ ಯೂಸುಫ್ನ ಮನೆಗೆ ಬಂದು ಸೇವಕನನ್ನು ಬೆದರಿಸಿ ಕೇಳಿದರು. ಆತ ಗಾಬರಿಯಿಂದ ಅವರನ್ನೊಂದು ಬಾರಿ ಡಬ್ಬಿಯನ್ನೊಂದು ಬಾರಿ ನೋಡತೊಡಗಿದ. ಅವರಿಗೆ ಇವನ ನಡತೆಯಿಂದ ಸಂದೇಹ ಬಂದು ಆ ಡಬ್ಬಿಯನ್ನು ತೆರೆಯಲು ಒತ್ತಾಯಿಸಿದರು. ಅವನಿಗೆ ಏನೂ ತೋಚಲಿಲ್ಲ. ಇಂದಿಗೆ ಕೇವಲ 21 ದಿನಗಳಾಗಿವೆ. ಅವರು ಹೊಡೆಯಲು ಬಂದಾಗ ಗಾಬರಿಯಿಂದ ಮುಚ್ಚಳ ತೆಗೆದ. ಆಗ ಅದರೊಳಗಿಂದ ಅಂಗೈಯಾಕಾರದ ಪುಟ್ಟ ಮನುಷ್ಯನೊಬ್ಬ ಹೊರಗೆ ಹಾರಿಕೊಂಡ. ಅವನು ಯೂಸುಫ್ನನ್ನೇ ಹೋಲುತ್ತಿದ್ದ. ಆ ಕುಳ್ಳ ವ್ಯಕ್ತಿ ಬಹಳ ಬೇಗವಾಯಿತು, ಬಹಳ ಬೇಗವಾಯಿತು ಎನ್ನುತ್ತಾ ದುಃಖದಿಂದ ತಲೆ ಅಲ್ಲಾಡಿಸಿ ಹಾರಾಡುತ್ತಾ ಕ್ಷಣದಲ್ಲಿ ಗಾಳಿಯಲ್ಲಿ ಕರಗಿಯೇ ಹೋಗಿಬಿಟ್ಟ. ಮುಂದೆ ಯಾರೂ ಯೂಸುಫ್ನನ್ನು ನೋಡಲೇ ಇಲ್ಲ. ಸುಹ್ರಾವರ್ದಿ
ಹೇಳುತ್ತಿದ್ದರು. ಜ್ಞಾನದ ಸಾಧನೆಯಲ್ಲಿ, ಭಕ್ತಿಯ ಗುರಿ ತಲುಪುವಲ್ಲಿ ಯಾವ ಅವಸರವೂ ಬೇಡ. ಅವಸರದಿಂದ ಧ್ಯೇಯ ಅಸಫಲವಾಗುವುದು ಮಾತ್ರವಲ್ಲ, ಮಾಡಿದ ಸಾಧನೆಯೂ ಕರಗಿ ಹೋಗುತ್ತದೆ. ತಾಳ್ಮೆ ಅತ್ಯಂತ ಅವಶ್ಯಕ. ಹೌದು, ಯಾವ ಸಾಧನೆಗೂ ಅವಸರದ ಮಾರ್ಗ ಸರಿಯಾದದ್ದಲ್ಲ.

ಓಂ ನಮಃ. ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ತಿಳಿಯೋಣ. ಇಲ್ಲಿಯವರೆಗೆ ಧ್ಯಾನ ಶ್ಲೋಕಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಇದೀಗ ಭಗವದ್ಗೀತೆಯ ಮುಖ್ಯ ಮಾಲಿಕೆಯಾದಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಬರುವಂತಹ 700 ಶ್ಲೋಕಗಳ ಬಗ್ಗೆ ತಿಳಿಯೋಣ. ಭಗವದ್ಗೀತೆಯಲ್ಲಿ ಈಗ ಹೇಳಿದಂತೆ ಒಟ್ಟು 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳು ಬರುತ್ತವೆ. ಪ್ರತಿಯೊಂದು ದಿನ ಒಂದೊಂದು ಶ್ಲೋಕಗಳ ಬಗ್ಗೆ ನಾವು ತಿಳಿತಾ ಸಾಗೋಣ. ಇಂದು ನಾವು ಪ್ರಥಮ ಅಧ್ಯಾಯವಾಗಿರುವಂತಹ

ಹೀಗೆ ಹಲವಾರು ನಾಮಧೇಯಗಳಿಂದ ಒಂದೊಂದು ಅಧ್ಯಾಯಗಳನ್ನ ಇಲ್ಲಿ ವ್ಯಾಸರು ಹೆಸರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಈ ಭಗವದ್ಗೀತೆಯಲ್ಲಿ ಏನು 18 ಅಧ್ಯಾಯಗಳು ಬರುತ್ತೆ, ಅದನ್ನ ಒಟ್ಟು 6 ಅಧ್ಯಾಯಗಳ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿಯೊಂದು ಈ 6 ಅಧ್ಯಾಯಗಳ ಒಂದು ಗುಂಪನ್ನ ಒಂದು ಯೋಗ ಅಂತ ಕರೀತಾರೆ. ಮುಖ್ಯವಾಗಿ 3 ಪ್ರಧಾನ ಯೋಗಗಳನ್ನ ನಾವು ಈ ಭಗವದ್ಗೀತೆಯಲ್ಲಿ ನೋಡಬಹುದು. ಒಂದು ಭಕ್ತಿಯೋಗ, ಇನ್ನೊಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಅಂದ್ರೆ ಭಕ್ತಿಯ ಮೂಲಕ ನೀನು ಭಗವಂತನನ್ನ ಸೇರಬಹುದು ಅಂತ ಹೇಳುವಂಥದ್ದು ಭಕ್ತಿಯೋಗವಾದರೆ, ಕಾಯಕದ ಮೂಲಕ ಏನು ಬಸವಣ್ಣನವರು ನಮಗೆ ಕಾಯಕವೇ ಕೈಲಾಸ ಅಂಥೇಳಿ ಏನ್ ತಿಳಿಸಿದ್ದಾರೆ, ಕೇವಲ ಕೆಲಸವನ್ನ ತನ್ನ ಪಾಡಿಗೆ ತಾನು ಮಾಡುತ್ತಾ ಭಗವಂತನನ್ನ ಸೇರುವಂಥದ್ದು ಕರ್ಮಯೋಗ. ಇನ್ನು ಜ್ಞಾನಯೋಗ, ತನ್ನ ಬುದ್ಧಿಮತ್ತೆಯಿಂದ ಪ್ರಖಂಡತೆಯ ಒಂದು ಪಂಡಿತೋತ್ತಮವಾದಂಥ ಜ್ಞಾನದ ಮೂಲಕ, ವಿದ್ವಾಂಸತೆಯ ಒಂದು ಅರಿವಿನ ಮೂಲಕ ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನದ ಮೂಲಕ ಭಗವಂತನನ್ನ ಸೇರುವಂಥದ್ದು ಜ್ಞಾನಯೋಗ. ಹಾಗಾಗಿ ಪ್ರತಿಯೊಬ್ಬರೂ ಯಾರು ಯಾವುದೇ ಮಾರ್ಗದಲ್ಲಿ ಬರಲಿ, ಅವರೆಲ್ಲರೂ ಹೋಗಿ ಸೇರುವಂಥದ್ದು ಆ ಭಗವಂತನ ಪಾದಕ್ಕೆ. ಅದನ್ನೇ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಅಂತ ಹೇಳಿ ತಿಳಿಸಿರುವಂಥದ್ದು. ಇಲ್ಲಿ ಪ್ರಥಮವಾಗಿ ಬರುವಂತಹ ಅರ್ಜುನ ವಿಷಾದ ಯೋಗ ಅಂತೇಳಿ ಯಾಕೆ ಈ ಹೆಸರನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಅದಕ್ಕೊಂದು ಮೂಲ ಅರ್ಥ ಇದೆ. ಯೋಗ ಅಂತಂದ್ರೆ ನಮಗೆ ತುಂಬಾ ಅರ್ಥಗಳು ಸಂಸ್ಕೃತದಲ್ಲಿ ಸಿಗುತ್ತೆ. ಯೋಗ ಅಂದ್ರೆ ಪ್ರತಿಯೊದಿನ ನಾವು ಬೆಳಿಗ್ಗೆ ಮಾಡುವಂತಹ ಆಸನಗಳು ಕೂಡ ಯೋಗ ಅಂತ ಹೇಳ್ತಾರೆ. ಇನ್ನು ಯೋಗ ಅಂದ್ರೆ ನಮಗೆ ಕೆಲವು ಸಲ ಬರುವಂತಹ ಅದೃಷ್ಟಗಳು ಬಂದಾಗ, ಅಪ್ಪ ಏನ್ ಯೋಗ ಮಾಡಿದ್ಯಪ್ಪ ಅಂತ ಕೂಡ ಹೇಳ್ತಾರೆ. ಹೀಗೆ ಸಂಸ್ಕೃತದಲ್ಲಿ ಯೋಗ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಸಂದರ್ಭೋಚಿತವಾಗಿ ನಾವು ಬಳಸ್ತೀವಿ. ಆದ್ರೆ ಇಲ್ಲಿ ಯೋಗ ಅಂತಂದ್ರೆ ಒಂದುಗೂಡಿಸುವುದು ಅಂತ ಅರ್ಥ. ಒಂದುಗೂಡಿಸುವುದು ಅಂತಂದ್ರೆ ಜೀವಾತ್ಮನನ್ನ, ಅಂದ್ರೆ ನಾವು ಏನಿದ್ದೀವಿ, ನಾವು ಜೀವಾತ್ಮ, ಭಗವಂತ ಏನಿದ್ದಾನೆ ಅವನು ಪರಮಾತ್ಮ, ಈ ಜೀವಾತ್ಮನನ್ನ ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗ ಅಂತ ಕರೀತಾರೆ. ಆದ್ರೆ ನಾವು ಇವಾಗ ಏನಾಗಿದ್ದೀವಿ, ಇವಾಗ ನಾವು ವಿಯೋಗಿಗಳಾಗ್ಬಿಟ್ಟಿದೀವಿ. ವಿಯೋಗ, ವಿಯೋಗ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದೀವಿ. ಆ ವಿಯೋಗದಿಂದ ಬೇರೆ ಬೇರೆ ಆಗಿರೋದಕ್ಕೆ ನಾವೆಲ್ಲ ದೇವರನ್ನ ಮರ್ತ್ಕೊಂಡ್ಬಿಟ್ಟು ಸುತ್ತಮುತ್ತಲಿರುವಂತಹ ಪ್ರಾಪಂಚಿಕ ವಸ್ತುಗಳನ್ನೇನ್ ಮಾಡ್ಬಿಟ್ಟಿದೀವಿ, ಅದೇ ಸತ್ಯ ಅಂತ ಹೇಳಿ ಭ್ರಮಿಸ್ಬಿಟ್ಟಿದೀವಿ, ಅದರಲ್ಲೇ ತಲ್ಲೀನರಾಗ್ಬಿಟ್ಟಿದೀವಿ. ಅಂದ್ರೆ ಕೇವಲ ದುಡ್ಡು ಮಾಡುವಂಥದ್ದೇ ಜೀವನ, ಕೇವಲ ಸೈಟ್ ಮಾಡುವಂಥದ್ದೇ ಜೀವನ, ಕೇವಲ ಇನ್ನೊಬ್ಬರಿಗೆ ಕರುಬಿ ಮರುಗಿ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚು ಮಾಡಿ ಸುಳ್ಳು ಹೇಳಿ ಕರ್ಬುತನ ಮಾಡುವಂಥದ್ದೇ ಜೀವನ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾಗ್ಲೂ ಯೋಗ ಅಂತಂದ್ರೆ ಯಾವುದು ನಮ್ಮನ್ನ ದೇವರೊಡನೆ ಸೇರಿಸುತ್ತದೋ ಅದನ್ನ ಯೋಗ ಅಂತ ಕರಿತೀವಿ. ಇದು ಯಾವಾಗ ಸಾಧ್ಯ, ನಮ್ಮಲ್ಲಿ ಒಂದು ಸಮರ್ಪಣೆಯ ಒಂದು ಭಾವ ಬಂದಾಗ. ಸಮರ್ಪಣೆ ಯಾವಾಗ ಬರುತ್ತೆ, ನಮ್ಮಲ್ಲಿ ಏನೋ ಒಂದು ನೋವು ಉಂಟಾದಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆನೆ ಹೇಳಿದೆ ಅಲ್ವಾ. ಯಾವಾಗ ನಮ್ಮಲ್ಲಿ ಒಂದು ವಿಷಾದದ ಭಾವನೆ ಬರುತ್ತೋ ಅವಾಗ ಆ ವಿಷಾದವೇ ನಮ್ಮನ್ನ ದೇವರ ಕಡೆಗೆ ಮನಸ್ ಮಾಡುತ್ತೆ. ನಮಗ್ ನೋಡಿ, ದುಃಖ ಆದಾಗ ಮಾತ್ರ, ಅಪ್ಪ ದೇವರೇ ಈ ಸಂಕಷ್ಟದಿಂದ ನನ್ನನ್ನು ಬಿಡಿಸ್ಬಿಡಪ್ಪ, ನನಗೆ ಈ ದುಃಖಗಳನ್ನು ಕೊಡಬೇಡಪ್ಪ, ಈ ಕಷ್ಟಗಳನ್ನು ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲಪ್ಪ, ಇದನ್ನ ಪಾರ್ ಮಾಡಪ್ಪ ಅಂತ ಕೇಳ್ತೀವಿ. ಅದೇ ತುಂಬ ಖುಷಿಯಾದಾಗ, ಸುಖ ಆದಾಗ, ದೇವರೇ ನನಗೆಂಥ ಒಂದು ವೈಭೋಗವನ್ನ ಕೊಟ್ಟೆ, ಎಂಥ ಒಂದು ಸಮೃದ್ಧಿಯನ್ನ ಕೊಟ್ಟೆ, ಎಂಥ ಒಂದು ಸಂಪತ್ತನ್ನು ನೀನು ನೀಡಿದೆ ಅಂತ ನಾವು ಯಾವತ್ತಾದ್ರೂ ನಮಿಸ್ತೀವ ದೇವ್ರಿಗೆ? ಇಲ್ಲ. ಅದೇ ಒಂದು ಸ್ಥಿತಿ ಇಲ್ಲಿ ಅರ್ಜುನನಿಗೆ ಆಗತ್ತೆ. ಅದಕ್ಕೆ ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅನ್ನೋದಕ್ಕೆ ಜೀವನದಲ್ಲಿ ತುಂಬಾ ದೊಡ್ಡ ಸ್ಥಾನ ಇದೆ. ಆ ಒಂದು ವಿಷಾದನೇ ನಮ್ಮನ್ನ ನಿಜವಾಗ್ಲೂ ಜೀವನದ ಅರ್ಥ ಏನು ಅಂಥೇಳಿ ತಿಳಿಲಿಕ್ಕೆ ಕೊಡುವಂತಹ ಒಂದು ಮಹಾ ಮೆಟ್ಟಿಲು ಈ ವಿಷಾದ. ಅರ್ಜುನ ಇದಾನಲ್ಲ ಪಂಚ ಪಾಂಡವರಲ್ಲಿ ಮಧ್ಯದಲ್ಲಿ ಇರುತ್ತಾನಲ್ಲ ಅರ್ಜುನ, ಅವನು ಈ ಯುದ್ಧ ಅನ್ನೋದನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡ್ತಾ ಇದ್ದ. ಅಂದ್ರೆ ತನಗ್ ಮಾತ್ರ ಯುದ್ಧ, ತಾನ್ ಮಾತ್ರ ಗೆಲ್ಬೇಕು, ನಾನು ಈ ಒಂದು ಯುದ್ಧದಲ್ಲಿ ಗೆದ್ದು ಜಯಶೀಲನನ್ನಾಗ್ಬೇಕು ಅನ್ನೋ ಒಂದು ವ್ಯಷ್ಟಿ ದೃಷ್ಟಿಯಲ್ಲಿ ಮಾತ್ರ ಇದ್ದ. ಆದ್ರೆ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗೇ ಇರಲಿಲ್ಲ. ಸಮಷ್ಟಿ ದೃಷ್ಟಿ ಅಂದ್ರೆ ಈ ಲೋಕಕ್ಕೆ ಉದ್ಧಾರ ಆಗ್ಬೇಕು, ಈ ಇಡೀ ಜಗತ್ತಿಗೆ ಈ ಯುದ್ಧದಿಂದ ಒಂದು ಒಳ್ಳೆಯ ಅರ್ಥವನ್ನ, ಒಂದು ಒಳ್ಳೆಯ ನ್ಯಾಯವನ್ನ, ಒಂದು ಒಳ್ಳೆಯ ಧರ್ಮವನ್ನ ನೀಡಬೇಕು ಅನ್ನೋ ಒಂದು ಸಮಷ್ಟಿ ದೃಷ್ಟಿ ಇರಲಿಲ್ಲ. ತಾನು ಗೆಲ್ಲಬೇಕು,
ತಾನು ಈ ಜಗತ್ತಿನ

ಧೀರೋದ್ದಾತ ವೀರ ಅಂತ ಹೇಳಬೇಕು ಅನ್ನೋದು ಮಾತ್ರ ಅವನ ಮನಸ್ಸಿನಲ್ಲಿತ್ತು. ಹಾಗಾಗಿ ವ್ಯಷ್ಟಿ ದೃಷ್ಟಿ ಇದ್ದ. ಆದ್ರೆ ಯಾವಾಗ ಕುರುಕ್ಷೇತ್ರ ಅನ್ನೋ ಯುದ್ಧದ ಮುಂದೆ ನಿಂತ್ಕೊಂಡು ಬಿಟ್ನೋ, ಆಗ ಅವನಿಗೆ ಕುರುಕ್ಷೇತ್ರ ಯುದ್ಧದ ಎದುರು ಭಾಗದಲ್ಲಿರುವಂತಹ ಶತ್ರು ಪಾಳೆಯ ಏನಿದೆ ಅಲ್ಲಿ ಎಲ್ಲ ಇರುವಂಥವರು ತನ್ನ ಗುರು ಹಿರಿಯರು, ತನ್ನ ಬಂಧು ಬಾಂಧವರು, ತನ್ನ ಅಣ್ಣ ತಮ್ಮಂದಿರು, ದ್ರೋಣ ಇವ್ರ ನನ್ನ ಗುರುಗಳು, ಭೀಷ್ಮ ಇವ್ರ ನನ್ನ ತಾತ, ಅವೆಲ್ಲ ಕಾಣ್ತಾ ಬಂತು. ಯಾಕೆ, ಇವನು ವ್ಯಷ್ಟಿ, ತನ್ನನ್ನ ಮಾತ್ರ ಸೀಮಿತ ಮಾಡ್ಕೊಂಡು ನೋಡ್ದ. ಅವಾಗ ಇವ್ರನ್ನೆಲ್ಲ ನಿರ್ನಾಮ ಮಾಡಿ ನಾನೇನಪ್ಪ ಮಾಡ್ಲಿ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ ವ್ಯಾಮೋಹದ ವಿಷಾದದಿಂದ ಅರ್ಜುನನ ಮನಸ್ಸಿನಲ್ಲಿ ಮೂಡ್ತು. ಅರ್ಜುನನ ಮನಸ್ಸು ಕುಗ್ಗಿ ಹೋಯ್ತು. ಗಾಂಧೀವ ಅನ್ನೋ ಒಂದು ಬಿಲ್ ಏನಿದೆ ಅದು ಕೈಯಿಂದ ಜಾರಿ ಬಿದ್ದುಬಿಡ್ತು. ಕಣ್ಣು ಕಣ್ಣಾಲಿಗಳಿಂದ ತುಂಬಿ ಹೋಯ್ತು. ಅಂಗಾಂಗಗಳೆಲ್ಲ ಶೋಕದಿಂದ ಮರುಕ್ತು. ಯಾಕೆ, ಎದುರುಗಡೆ ಇರುವಂಥವ್ರು ನನ್ನ ತಮ್ಮಂದ್ರು ಕೌರವರು, ಗುರು ದ್ರೋಣರಿದ್ದಾರೆ, ಹಿರಿಯರಾದಂಥ ಭೀಷ್ಮರಿದ್ದಾರೆ, ಅವರ ಮಕ್ಕಳುಗಳೆಲ್ಲ ಇದ್ದಾರೆ, ಇವರೆಲ್ಲ ನನ್ನ ಬಂಧು ಬಾಂಧವರು, ಇವರೆಲ್ಲ ನನ್ನ ಗುರು ಹಿರಿಯರು, ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡಲಿ, ಹೇಗೆ ನಿರ್ನಾಮ ಮಾಡಲಿ ಅನ್ನೋ ಒಂದು ಪ್ರಶ್ನಾರ್ಥಕ್ಕೆ ಬಂದು ವಿಷಾದದಿಂದ ನೋಡಿಕೊಂಡು ನಿಂತುಬಿಟ್ಟ. ಆದರೆ ಆ ವಿಷಾದ ಯಾಕೆ ಬಂತು, ತನ್ನ ಏಕಮಾತ್ರ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದಿದ್ರೆ ಅರ್ಜುನನಿಗೆ ಅವರೆಲ್ಲರೂ ಕೂಡ ಕೇವಲ ಶತ್ರುಗಳಾಗಿ ಕಾಣ್ತಾ ಇದ್ರು. ಕುರುಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ, ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಆದರೆ ತನ್ನ ಅಹಂನಿಂದ ಎದುರುಗಡೆ ನೋಡಿದಾಗ ಗುರು ಹಿರಿಯರು, ಬಂಧು ಬಾಂಧವರು ಮಾತ್ರ ಕಾಣ್ತಾ ಇದ್ದಾರೆ. ವಿಷಾದದಿಂದ ನಾನು ಯುದ್ಧ ಮಾಡಲಿಕ್ಕಾಗಲ್ಲಪ್ಪ, ಸಾಧ್ಯವೇ ಇಲ್ಲ, ಎದುರುಗಡೆ ಇರುವಂಥ ಎಲ್ಲರೂ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನಾನು ನಿರ್ನಾಮ ಮಾಡಿ ಏನು ಮಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ಅರ್ಜುನ ಕೃಷ್ಣನಲ್ಲಿ ಗಾಂಧೀವವನ್ನು ಅವನ ಪಾದಕ್ಕೆ ಇಟ್ಟು ನಿಂತು ಬಿಟ್ಟಿದ್ದಾನೆ. ಆ ವಿಷಾದವನ್ನು ತೊಡೆದು ವ್ಯಷ್ಟಿ ದೃಷ್ಟಿಯಿಂದ ನೀನಲ್ಲ ಇದನ್ನು ನೋಡಬೇಕಾಗಿರೋದು, ಇದನ್ನು ಜಗತ್ತಿನ ಸಮಷ್ಟಿ ದೃಷ್ಟಿಯಿಂದ ನೀನು ನೋಡಬೇಕು ಅಂತ ಹೇಳುವಂಥ ಒಂದು ವಿವರಣೆ ಈ ಅರ್ಜುನ ವಿಷಾದ ಯೋಗದಲ್ಲಿದೆ. ಒಂದು ರೀತಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಅದನ್ನು ಹೇಳುವಂಥ ಪ್ರಥಮ ಅಧ್ಯಾಯ ಇದು ಅರ್ಜುನ ವಿಷಾದ ಯೋಗ. ಹಾಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ಅರ್ಜುನ ಹೇಗೆ ಕಳೆಗುಂದು ಬಿಡ್ತಾನೆ, ಏನೆಲ್ಲ ಪ್ರಶ್ನೆಗಳನ್ನು ಕೃಷ್ಣನ ಹತ್ರ ಕೇಳ್ತಾನೆ ಅನ್ನುವಂಥ ಒಂದು ವಿವರಣೆಯನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಯಾವ ಉದ್ಯಮವಿರಲಿ ಅದರದರ ಕಷ್ಟವಿದೆ, ಕಾದು ಕುಳಿತಿವೆ ಅಲ್ಲಿ ಚಿಂತೆ ಛಲ ನೂರು.

ನೋವು ಇರದೆ ಮುದ ಸಂತೋಷ ಎಲ್ಲಿದೆ? ಮುದ್ದುರಾಮ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ನಾವು ಯಾವಾಗ ನೋವನ್ನ ಕಷ್ಟಗಳನ್ನ ಅನುಭವಿಸುತ್ತೇವೆಯೋ ಮುಂದೆ ಸಂತೋಷ ಸಂತಸ ಮತ್ತು ಸಂಭ್ರಮ ಇವೆಲ್ಲ ಮನೆ ಮಾಡುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ. ಸರ್ವ

ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ. ಬಂಧುಗಳೇ, ಈ ಸಾಲನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಸಂಸ್ಥಾನಕ್ಕೆ ಈ ಮಹಾನುಭಾವರ ಕೊಡುಗೆ ಅಪಾರ. ನಾವು ಇಂದು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂದ್ರೆ ಇವರೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಅಂತೆಯೇ ಅವರದೇ ಕೊಡುಗೆಯಾದ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆಯಾದ ನಮ್ಮ ಹೆಮ್ಮೆಯ ಮೈಶುಗರ್ನ ಇತಿಹಾಸವನ್ನ ನಾವು ಇಂದು ಮೆಲುಕು ಹಾಕೋಣ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ. ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆಯ ವಿಷಯ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತಮಗೂ ಧನ್ಯವಾದಗಳು.
0: ಈ ದಿನ ನಾವು ಮೈಶುಗರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಮೈಶುಗರ್ನ ಪರಿಕಲ್ಪನೆ ಯಾರಿಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮೂಡಿತು ಸರ್?
1: ಈಗ ಏನಾಗಿದೆ ಅಂದ್ರೆ, ಸಕ್ಕರೆ ಕಾರ್ಖಾನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಭಾರತೀಯರಿಗಾಗ್ಲಿ ಅಥವಾ ಈ ಮೈಸೂರು ಸಂಸ್ಥಾನಕ್ಕೇನಾಗ್ಲಿ ವಸ್ತೇನಲ್ಲ, ನಮಗೆ ಅಥರ್ವರ್ಣ ವೇದದಿಂದ ಸಹ ಈ ಕಬ್ಬಿನ ಬಗ್ಗೆ, ಕಬ್ಬಿನ ವ್ಯವಸಾಯದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸ್ಬೋದು. ಈ ಸೌತ್ ಇಂಡಿಯನ್ ರೀಜನ್ಗೆ ತಗೊಂಡಾಗ ಫಸ್ಟ್ ದೊಡ್ಡ ಶುಗರ್ ಫ್ಯಾಕ್ಟ್ರಿ ಯಾವುದು ಅಂದ್ರೆ ಪ್ಯಾರಿ, ತಮಿಳ್ನಾಡಲ್ಲಿ ಇದ್ದಂತ ಪ್ಯಾರಿ ಅನ್ನೋದು ಒಂದು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಸೌತ್ ಇಂಡಿಯಾಗ ತಗೊಂಡಾಗ. ನಾವು ಮೈಶುಗರ್ ಫ್ಯಾಕ್ಟ್ರಿ ಯಾಕೆ ನಮ್ಗೆ ಅಷ್ಟೊಂದು ಮುಖ್ಯ, 1933 ಜನವರಿ ತಿಂಗಳಿನಲ್ಲಿ ಮೈಶುಗರ್ ಫ್ಯಾಕ್ಟ್ರಿ ಅನ್ನೋದು ಶುರು ಆಗ್ತದೆ, ಯಾಕಷ್ಟು ಮುಖ್ಯ ಅಂತಂದ್ರೆ ಇಡೀ ಭಾರತದಲ್ಲಿ ಇದ್ದಂತ ಏಕೈಕ ಸರ್ಕಾರಿ ಸೌಮ್ಯದ ಫ್ಯಾಕ್ಟ್ರಿ ಅದು. ಸರ್ಕಾರ ಅಂದ್ರೆ ಗೌರ್ಮೆಂಟ್ ಆಥರೈಸ್ಡ್ ಆದಂತಹ ಒಂದು ದೊಡ್ಡ ಉದ್ಯಮ ಯಾವ್ದಪ್ಪ ಅಂದ್ರೆ ಮೈಶುಗರ್ ಫ್ಯಾಕ್ಟ್ರಿ. ನಮ್ಗೆ ಈಗ ಆಗ್ಲೇ ಹೇಳ್ದಂಗೆ, ಈಗ 1799 ಟಿಪ್ಪು ಸುಲ್ತಾನ್ ಮರಣ ನಂತರ ನಮ್ಗೆ ಬ್ರಿಟಿಷ್ ವಸಾಹತು ಶಾಹಿ ಅನ್ನೋದು ನೇರವಾಗಿ ಅಥವಾ ಪರೋಕ್ಷವಾಗಿ ಮೈಸೂರು ಸಂಸ್ಥಾನಕ್ಕೆ ಪ್ರವೇಶ ಮಾಡ್ತದೆ. ನಾವು ಟಿಪ್ಪು ಕಾಲದಿಂದನೂ ನೋಡ್ಬೋದು, ಟಿಪ್ಪು ಏನ್ ಮಾಡ್ತಿದ್ರು ಅಂತಂದ್ರೆ ಈ ಚೀನಾದಿಂದ ಕುಶಲಕರ್ಮಿಗಳನ್ನ ಕರೆಸ್ಕೊಂಡು ಈ ದೇವನಹಳ್ಳಿ ಭಾಗದಲ್ಲಿ ಸಕ್ಕರೆ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಅದಾದ್ಮೇಲೆ ಏನಾಗ್ತಿದ್ರು, ಹಂಗೆ ಕಬ್ಬು ಬೆಳಿಬೇಕು ಅಂದ್ರೂ ಕೆಲವೊಂದು ರಿಯಾಯಿತಿ ಕೊಡ್ತಿದ್ದ, ಸುಂಕವನ್ನ ಕಡಿಮೆ ಮಾಡ್ತಾ ಇದ್ದ, ಮತ್ತೆ ಅದರಿಂದ ಟ್ಯಾಕ್ಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದ. ನಮ್ಗೆ ಮೈಸೂರು ಪ್ರಾಂತ್ಯದಲ್ಲಿ ಪೂರ್ವದಲ್ಲಿ ಇದ್ದಂತ ಪ್ರಮುಖ ಸಕ್ಕರೆ ಕಾರ್ಖಾನೆ ಯಾವ್ದಪ್ಪ ಅಂದ್ರೆ ಈ ಶ್ರೀರಂಗಪಟ್ಟಣದಲ್ಲಿ ಇದ್ದಂತ ಪಾಲಳ್ಳಿಯ ವಿರಿಜಾನಾಲಯ ಮೇಲ್ಭಾಗದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಕಾರ್ಖಾನೆ ಫಸ್ಟ್ ಒನ್. 1847 ಈ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಈ ಕಾರ್ಖಾನೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ 1851, 1861 ಮತ್ತು 1867 ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ವಸ್ತು ಪ್ರದರ್ಶನ ನಡೀತದೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಸಕ್ಕರೆಯನ್ನ ಎಕ್ಸಿಮಿಷನ್ ಇಟ್ಟಿರ್ತಾರೆ. ಉತ್ತಮ ಗುಣಮಟ್ಟದ ಸಕ್ಕರೆಯನ್ನು ಬಿರುದನ್ನ ಅಥವಾ ಗೌರವವನ್ನ, ಗೌರವ ಪ್ರಶಸ್ತಿಯನ್ನ ಲಂಡನ್ ನಲ್ಲಿ ಪಡ್ಕೋತದೆ. ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಏನಿದೆ ಅದರಲ್ಲಿ ಉತ್ಪಾದನೆ ಅಂತ ಸಕ್ಕರೆ ವಿಶೇಷವಾದಂತ ಗೌರವವನ್ನ ಪಡ್ಕೋತದೆ.
0: ಮಂಡ್ಯದಲ್ಲಿ ತಯಾರಾದಂತ ಸಕ್ಕರೆ
1: ಇಂಗ್ಲೆಂಡ್ ಅಲ್ಲಿ ಅಂದ್ರೆ ವಸಾಹತುಶಾಹಿಯ ನೆಲೆಯಲ್ಲಿ ಅದು ತನ್ನ ಅಸ್ಮಿತತೆಯನ್ನ ಉಳಿಸ್ಕೊಳ್ಳೋ ಅಂದ್ರೆ ತನ್ನ ಐಡೆಂಟಿಟಿಯನ್ನ ಕಂಡುಕೋತದೆ. ಈ ಫ್ಯಾಕ್ಟ್ರಿ 1894 ಮುಚ್ಚಿಬಿಡ್ತದೆ. ಇದಾದ ಮೇಲೆ ಅದೇ ಭಾಗದಲ್ಲಿ ಮಂಡ್ಯ ಪರಿಸರದಲ್ಲೇ ಇನ್ನೊಂದು ಫ್ಯಾಕ್ಟ್ರಿ ತಲೆ ಎತ್ತಿದ್ದೆ ಮೈಶುಗರ್. ಅದು ಹೆಂಗೆ ಅಂತಂದ್ರೆ, ನಿಮ್ಗೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಥಾಟ್ ಹೆಂಗ್ ಬರುತ್ತೆ, ಮೈಶುಗರ್ ಅಂದ್ರೆ ಅದರದೇ ಆದಂತ ವರ್ಚಸ್ಸು ಗತ್ತನ್ನ ಇಟ್ಕೊಂಡಂತ ಒಂದು ದೊಡ್ಡ ಫ್ಯಾಕ್ಟ್ರಿ. ನೀವು ಕೇಳಿದ್ರೆ ಈಗ ಹೇಗೆ ಮಂಡ್ಯ ಭಾಗದಲ್ಲೇ ಯಾಕೆ ಫ್ಯಾಕ್ಟ್ರಿ ಸೃಷ್ಟಿ ಆಯ್ತು, ಅದರಿಂದ ಇದ್ದಂತ ಕಥೆ ಏನು? ನಮ್ಮ ಮಹಾರಾಜರು 1895 ಅಧಿಕಾರಕ್ಕೆ ಬರ್ತಾರೆ, 1940 ತನಕ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರ್ ಅವರಿಬ್ರು ಸಹ ಮೈಸೂರು ಇತಿಹಾಸದಲ್ಲಿ ರಾಯಲ್ ಬ್ರದರ್ಸ್ ಏನಿದ್ದಾರೆ ಅವ್ರನ್ನ ಜೋಡೆತ್ತು ಅಂತ ಕರಿಬೋದು. ಅವರು ಯುರೋಪ್ ಪ್ರವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಗ್ರಹಿಸಿದಂತಹ ಎಲ್ಲ ಅಂಶಗಳನ್ನ ತಮ್ಮ ಸಂಸ್ಥಾನದಲ್ಲಿ ತರಬೇಕು, ಅದನ್ನ ಮಾಡೆಲ್ ಸ್ಟೇಟ್ ಆಗಿ ತರಬೇಕು. ಬೆಸ್ಟ್ ಎಕ್ಸಾಂಪಲ್, ಎಷ್ಟು ಅಧಿಕಾರಿಗಳನ್ನ ತರ್ಕತ್ತಾರೆ, ಕೆನಡಾ ದೇಶದಿಂದ ಬಂದಂತಹ ಲೆಸ್ಲಿ ಸಿ ಕೋಲ್ಮನ್, ಅವರು ನಮ್ಮ ಮೈಸೂರಿನಲ್ಲಿ 1912 ವ್ಯವಸಾಯ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಆಲ್ಫ್ರೆಡ್ ಚಟರ್ಟನ್ ಇರ್ಬೋದು, ಆಲ್ಫ್ರೆಡ್ ಲೆಹಮನ್ ಇರ್ಬೋದು, ಕುಮಿಕನ್ನನ್ ಇರ್ಬೋದು, ಯಜ್ಞನಾರಾಯಣ್ ಇರ್ಬೋದು, ಹಿಂಗೆ ಬೆಳೀತಾ ಹೋಗ್ತದೆ ಅವ್ರ ಲೀಸ್ಟ್. ಮಿರ್ಜಾ ಇಸ್ಮಾಯಿಲ್, ವಿಶ್ವೇಶ್ವರಯ್ಯ, ಕಾಂತರಾಜ್ ಅರಸ್, ಹಿಂಗೆ ಈ ದಿವಾನ್ರ

0: ಕಾಲಘಟ್ಟದಲ್ಲಿ ಎಂತೆಂಥ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ ಐರೋಪ್ಯರ ಜ್ಞಾನವನ್ನು ತಮ್ಮ ದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದರ ಉದ್ದೇಶ ಏನಿರ್ತಿದೆ, ನಾವು ಭಾರತ ಸರ್ಕಾರದ ಚಿಂತನೆಗಳನ್ನು ಪರಿಶೀಲಿಸಬೇಕು. ಆಗ ಸಕ್ಕರೆ ಅನ್ನೋದು ನಾವು ತಯಾರಿಸ್ತೀವಿ, ನಮ್ಮ ದೇಶದೊಳಗೆ ತಯಾರಾಗ್ತದೆ, ಬಟ್ ವಿಶ್ವದ ಇತರೆ ಉದ್ಯಮ ಸಂಸ್ಥೆಗಳ ಜೊತೆಗೆ ನಾವು ಫೈಟ್ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕಂದ್ರೆ ಜಾಗತೀಕರಣ ಅನ್ನೋದು ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರ್ಬೋದು, ಬಂಡವಾಳಶಾಹಿಗೆ ಅದು ಹಳೆ ಕಾನ್ಸೆಪ್ಟ್. ಅವತ್ತಿನ ಕಾಲಕ್ಕೆ ಸಕ್ಕರೆ ಉದ್ಯಮ ಯಾಕೆ ಅವಶ್ಯಕವಾಗಿ ಬೇಕಾಗಿತ್ತು ಅನ್ನೋದನ್ನ ಬರೀತಾನೆ. ಯಾಕೆ ಈ ಮಾಡೆಲ್ ಸ್ಟೇಟ್ ಅಲ್ಲಿ ಯಾಕೆ ಆಯ್ತು, ಅದು ಒಂದು ಕ್ರಾಂತಿ ಆಯ್ತು. ಅವಾಗ ತಾನೆ ನೋಡಿ 1929 ದಶಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರ್ತದೆ. ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೆ ಅಂತಂದ್ರೆ, ಬ್ರಿಟನ್ನ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ, ಬ್ರಿಟನ್ನ ಆರ್ಥಿಕತೆಯ ಬೆಳವಣಿಗೆಗೆ ಭಾರತದ ಸಂಪನ್ಮೂಲಗಳು ಬಳಕೆ ಆಗ್ತಕ್ಕಂಥ ಸನ್ನಿವೇಶ ಅದು. ಅಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ ಮೊನೋಪಲಿ ದೇಶೀಯ ಉದ್ಯಮಗಳ ಬೆಳವಣಿಗೆಯನ್ನು ಮಾಡಬೇಕಾಗಿರ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆ ಅನ್ನೋದು ನಾಶ ಆಗ್ಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಭಾರತ ಸರ್ಕಾರ ಭಾರತೀಯ ಕೈಗಾರಿಕೆಗಳನ್ನು ಸಕ್ಕರೆ ಕೈಗಾರಿಕೆಯನ್ನು ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1930 ಒಂದು ಸಮಿತಿಯನ್ನು ನೇಮಕ ಮಾಡ್ತದೆ. ನಂತರ ಅದು 1930 ಸಕ್ಕರೆ ಉದ್ಯಮಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಂಕ ಮಂಡಳಿಯನ್ನು ನೇಮಕ ಮಾಡ್ತದೆ. ಅದು ಅಧ್ಯಯನ ಮಾಡಿ ವರದಿಯನ್ನು ಕೊಡ್ತದೆ. ಅದಾದಮೇಲೆ ಪ್ರಮುಖವಾಗಿ ಶ್ರೀವಾಸ್ತವ್ ಇರ್ತಾರೆ, ಅವರು ದಕ್ಷಿಣ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ 1929. ಅದು ಯಾವ ಸಂಸ್ಥೆಯಿಂದ ಬಂತು ಅಂತಂದರೆ, ಭಾರತದ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯಲ್ಲಿ ಇವರೊಬ್ಬರು ಸಕ್ಕರೆ ತಜ್ಞ. ಈತ ಏನು ಮಾಡ್ತಾನೆ ಶ್ರೀವಾಸ್ತವ್, ನಾವು ಈಗ ದಕ್ಷಿಣದ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ, ನಾವು ಸಕ್ಕರೆನ ಯಾಕೆ ಉತ್ಪಾದನೆ ಮಾಡಬಾರ್ದು, ಬೆಲ್ಲವನ್ನು ಯಾಕೆ ತಯಾರು ಮಾಡಬಾರ್ದು, ಒಂದು ಸೀಕ್ರೆಟ್ ಇದೆ ಏನಿದೆ ಅಂತಂದರೆ, ಅವತ್ತಿನ ಕಾಲದಲ್ಲಿ ಅಂದರೆ ಮಾಡರ್ನ್ ಏರಾನೆ, ಏನು ಅಷ್ಟು ದೂರ ಇಲ್ಲ, ಗ್ಯಾಪ್ ಇಲ್ಲ, ಸಕ್ಕರೆಯನ್ನು ಯಾರು ಬಳಕೆ ಮಾಡ್ತಾಯಿದ್ರು, ಒಂದು ರಾಜಪರಿವಾರ ಬಳಕೆ ಮಾಡ್ತಾಯಿತ್ತು, ನ್ಯಾಯಾಲಯಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು, ಐರೋಪ್ಯರು ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು. ಸುಮ್ಮನೆ ಈಗ ನಾವು ಉದಾಹರಣೆಗೆ 1894-95 ಇಡೀ ಭಾರತ ದೇಶಕ್ಕೆ ವಿದೇಶಗಳಿಂದ ಆಮದಾದಂಥ ಸಕ್ಕರೆಯ ಪ್ರಮಾಣ 168,000 ಟನ್, ಇಷ್ಟು ಪ್ರಮಾಣದ ಸಕ್ಕರೆ ಬರ್ತಾಯಿತ್ತು. ಅದಾದ ಮೇಲೆ ಜಸ್ಟ್ ನಾವು 1929 ನೋಡಿದ್ರೆ ಸುಮಾರು 150 ಮಿಲಿಯನ್ ರೂಪಾಯಿ ಮೌಲ್ಯದ 900,000 ಟನ್ ಸಕ್ಕರೆ ಭಾರತಕ್ಕೆ ಆಮದಾಯಿತು. ಅಂದರೆ ಒಂದು ಸಿಮಿಲರ್ ಒಂದು 30-35 ವರ್ಷದಲ್ಲಿ 1.5 ಲಕ್ಷ ಟನ್ ಇದ್ದಂಥ ಸಕ್ಕರೆ 900,000 ಟನ್ನಷ್ಟು ಸಕ್ಕರೆ ಭಾರತಕ್ಕೆ ಆಮದಾಗಿ ಬಂದ್ಬಿಡ್ತು. ಈಗ ಇದನ್ನು ಬಳಕೆ ಮಾಡೋರು ಯಾರು? ಅವತ್ತು ಸಾಮಾನ್ಯ ಜನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದು ಬೆಲ್ಲ. ಅಂದ್ರೆ ನಿಮ್ಗೆ ಸಕ್ಕರೆ ಅನ್ನೋ ಉತ್ಪನ್ನ ಹೇಗೆ ಒಂದು ಆರ್ಥಿಕತೆಯ ಲಾಭದ ಸಾಧನವಾಗಿ ಬಳಕೆ ಆಯಿತು ಅನ್ನೋ ಅಂಶವನ್ನು ನಾವು ಗಮನಿಸ್ತೇವೆ. ಅದಾದ್ಮೇಲೆ ನೋಡಿ, ಅದಾದ್ಮೇಲೆ ಇನ್ನೂ ಬೆಳವಣಿಗೆ ಆಗ್ತಾ ಹೋಗ್ತದೆ. 2022 ಭಾರತೀಯ ವಾಣಿಜ್ಯ ಮಹಾಸಂಘ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಆ ಸಮೀಕ್ಷೆಯಲ್ಲಿ ಏನಂತ ಕೊಡ್ತದೆ ಅಂದ್ರೆ, ಇವತ್ತು ಭಾರತದಲ್ಲಿ 290,000 ಟನ್ನಷ್ಟು ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆನ್ಯುವಲ್ಲಿ. ಈಗೇನಾಯ್ತು, 900,000 ಟನ್ ನಾವು ಜಾವಾ ಮಾರಿಷಸ್ನಿಂದ 800,000 ಟನ್ ಸಕ್ಕರೆ ತರಿಸ್ಕೊತಾ ಇದ್ದೀವಿ. ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಮಹಾರಾಜರು ಏನು ಮಾಡಿದ್ರು, ನಮ್ಮ ಇದರಲ್ಲೇ ಒಂದು ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿದ್ರು. ಮತ್ತೆ ಇದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಯಾಕಾಯಿತು ಅಂತಂತಂದ್ರೆ, ಇರ್ವಿನ್ ಕ್ಯಾನಲ್ ಶುರು ಮಾಡಿದ್ರು. KRS ಕಟ್ಟಿದ ಮೇಲೆ ನಾಲೆ ಇರ್ವಿನ್ ಕ್ಯಾನಲ್ ಇತ್ತು, ಉಲಿಕೆರೆ ಬುಗ್ಗಿತ್ತು. ಇರ್ವಿನ್ ನಾಲೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ಮಂಡ್ಯದಲ್ಲಿ 120,000 ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿಯನ್ನ ಕೊಟ್ರು. ಈಗ ನೀರಾವರಿ ಸೌಲಭ್ಯ ಕೊಟ್ರು. ಕೋಲ್ಮನ್ ಇದ್ರಲ್ಲ, ಅವರು ವ್ಯವಸಾಯ ಇಲಾಖೆಯ ಅಧಿಕಾರಿಯಾಗಿದ್ರು. ಅವರೇನ್ ಮಾಡಿದ್ರು, ಈ ಇರ್ವಿನ್ ಕ್ಯಾನಲ್ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಒಂದು ಕೈಗ ಅನ್ನೋ ಒಂದು ಜ್ಞಾಪನ ಪತ್ರವನ್ನು ಕೊಡ್ತಾರೆ. 1929 ಆರ್ಥಿಕ ಸಮ್ಮೇಳನದಲ್ಲಿ ಆಲ್ಫ್ರೆಡ್ ಚಟರ್ಟನ್ ಏನ್ ಮಾಡ್ತಾನೆ, ಕೃಷ್ಣರಾಜ ಸಾಗರ ಪ್ರದೇಶದ ಅಚ್ಚುಕಟ್ಟುದಾರರು ಕಬ್ಬನ್ನ ಯಾಕೆ ಬೆಳಿಬಾರ್ದು ಅಂತ ಸವಾಲಾಗ್ತಾನೆ.
1: ಅಂದ್ರೆ ಇದಕ್ ಮುಂಚೆ ಬೆಳಿತಿರ್ಲಿಲ್ಲ, ನಾಳೆ ಇದ್ರು
0: ನಾಳೆ ಆಗಿರ್ಲಿಲ್ಲ ಅವಾಗ. ಬಟ್ ಏನಂದ್ರೆ, ಮಂಡ್ಯ ಜನಕ್ಕೆ ಇವತ್ತೇನು ಸಕ್ಕರೆ ಕಣಜ ಕಬ್ಬಿನ ಕಣಜ ಏನ್ ನಾಡು ಅಂತ ಕರೀತಾರ, ಅವ್ರಿಗೆ ಪ್ಯೂರ್ಲಿ ಕಬ್ಬಿನ ವ್ಯವಸಾಯ ಏನು ಅಂತಾನೆ ಗೊತ್ತಿರ್ಲಿಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಫ್ಯಾಕ್ಟ್ರಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದಾರೆ, ಕಬ್ಬನ್ ಬೆಳೆಸ್ಬೇಕು. ಈ ಕಬ್ಬನ್ ಬೆಳೆಸ್ಬೇಕು ಅಂದ್ರೆ ರೈತರಿಗೆ ಸೌಲಭ್ಯಗಳು ಕೊಡ್ಬೇಕು,
1: ಅವ್ರಿಗೆ ಬೆಳೆ ಬೆಳೆಯೋದು ಹೇಳ್ಕೊಡ್ಬೇಕು.
0: ಹೇಳ್ಕೊಡೋದ್ಕಿಂತ ಮುಂಚೆ ಏನಪ್ಪ ಸಮಸ್ಯೆ ಅಂತಂದ್ರೆ, ಕ್ಯಾನಲ್ಗೆ ನೀರು ಬಿಟ್ರಲ್ಲ, ನೀರಿನ ಜೊತೆಗೆ ಮಲೇರಿಯಾ ರೋಗನೂ ಬಂತು. ಜನಕ್ಕೆ ಹೆಂಗಾಗೋಯ್ತು ಮಂಡ್ಯದವ್ರಿಗೆ, ನಿಮ್ ಕಬ್ಬು ಬೇಡ ನಿಮ್ ನೀರು ಬೇಡ ಅನ್ನೋ ಸಮಸ್ಯೆ ಬಂತು. ಹೆಂಗೋ ಸಮಾಧಾನ ಮಾಡಿದ್ರು, ಕೋಲ್ಮನ್ ಹೋದ್ರು ಅವ್ರಿಗೆ ಒಂದಷ್ಟು ಸೌಲಭ್ಯಗಳನ್ನ ಕೊಟ್ಟರು, ಸಮಾಧಾನ ಮಾಡಿದ್ರು, ರಸಗೊಬ್ಬರ ಕೊಡೋದು, ಯಂತ್ರೋಪಕರಣಗಳನ್ನ ಕೊಡೋದು, ಸಹಾಯಧನ ಕೊಡೋದು, ಇದನ್ನೆಲ್ಲ ಮಾಡಿದ್ರು. ಅವ್ರಿಗೊಂದು ಸ್ವಲ್ಪ ಸ್ಟೇಬಲ್ ಆಯ್ತು. ಪುನಃ ಏನ ದೊಡ್ಡ ಸಮಸ್ಯೆ ಏನಂತಂದ್ರೆ, ಈ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಕ್ಬಿಟ್ರು, ಸಹಾಯಧನ ತೆರಿಗೆ, ಬ್ಲಾಕ್ ಸಿಸ್ಟಮ್ ಬೆಳಿಬೇಕು ಅಂದ್ರೆ ಒಂದು ವರ್ಷ ಕಬ್ಬು ಬೆಳೆದ್ರೆ ಭತ್ತ ಬೆಳಿಬೇಕು, ಆಮೇಲೆ ಲಾಸ್ಟ್ ಇಯರ್ ಕುಷ್ಕಿ ಬೆಲೆ ಬೆಳಿಬೇಕು. ಈ ತರ ಸಿಸ್ಟಮ್ ಇರಬೇಕಾದ್ರೆ ಬ್ರಿಟಿಷ್ ಏನ್ ಮಾಡಿದ್ರು, ಆ ಉನ್ನಾರ ಹೆಂಗಿತ್ತು ಅಂದ್ರೆ, ಅವತ್ತಿನ ಜಮೀನ್ಗೆ 150 ರೂಪಾಯಿ ಒಂದ್ ಎಕರೆಗಿದ್ರೆ ಟ್ಯಾಕ್ಸ್ 150 ರೂಪಾಯಿ ಇರಬೇಕು. ಜನ ಟ್ಯಾಕ್ಸ್ ಕಟ್ಟಬೇಕಾ, ಜಮೀನ್ ಉಳಿಸ್ಕೋಬೇಕಾ? ಈ ಸನ್ನಿವೇಶದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ 1933 ಮಿರ್ಜಾ ದೊಡ್ಡ ಚರ್ಚೆ ಮಾಡಿ ಶುರು ಮಾಡಿಸ್ಬಿಟ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆಗಿ, ಇಲ್ಲ ನಾವು ಮಂಡ್ಯ ಪ್ರದೇಶದಲ್ಲಿ ಈ ಆಧುನೀಕರಣ ಆಗ್ಬೇಕು ಅಂದ್ರೆ ಸಕ್ಕರೆಯ ಉದ್ಯಮ ಬೆಳಿಬೇಕಂತಂದ್ರೆ ಕೋಲ್ಮಂದ್ರ ಸಲಹೆ ಚೆನ್ನಾಗಿದೆ, ಕೋಲ್ಮಂದ್ರ ಸಲಹೆಯನ್ನ ನಾವು ಗೌರವಿಸ್ತಾ ಇದನ್ನ ಪ್ರಾರಂಭಿಸ್ಬೇಕಂತ 1933 ಜನವರಿ ದಿ ಮೈ ಶುಗರ್ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಬಂಡವಾಳ ಹಾಕಿದ್ದು 20 ಲಕ್ಷ ರೂಪಾಯಿ. ಇದನ್ನ ನಾವು ಈ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಅಂತ. ನೋಡಿ, ಹೊಸ ಕಾನ್ಸೆಪ್ಟ್ ಇರ್ತಾರೆ ಮಹಾರಾಜರಾಗ, ಷೇರ್ದಾರನ್ನ ಹುಡುಕ್ತಾರೆ, ಜನರಿಂದ ಷೇರ್ ಹಾಕಿಸ್ತಾರೆ. ಈ ಹೆಂಗಾಗುತ್ತೆ ಅಂತಂದ್ರೆ, 1933 ಜನವರಿಯಲ್ಲಿ ಸರ್ಕಾರದ ಮೂಲಕ ಮಂಡ್ಯದಲ್ಲಿ ಕಂಪನಿ ನೋಂದಣಿ ಆಗ್ತದೆ. ಖಾಸಗಿ ವ್ಯಕ್ತಿಗಳು ಷೇರನ್ನು ಹೂಡಿಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಲಾಗ್ತದೆ. ನೋಡಿ, ಸರ್ಕಾರ ಏನ್ ಮಾಡ್ತದೆ, 60% ಹಣನ ಸರ್ಕಾರ ಹಾಕ್ತದೆ, 40% ದುಡ್ಡನ್ನ ಜನರಿಂದ ಹಾಕಿಸ್ತದೆ. ಈ ಒಂದು ಕಂಪನಿಯ ಪ್ರಥಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೋಲ್ಮನ್ ಅನ್ನ ನೇಮಕ ಮಾಡ್ತಾರೆ. ಜನರಲ್ ಮ್ಯಾನೇಜರ್ ಆಗಿ ಸಿಜೆ ಪೆನ್ನಿಂಗ್ ಅವರು ನೇಮಕ ಆಗ್ತಾರೆ. ಇದಕ್ಕೋಸ್ಕರ ಈಗ ಉದ್ಯಮ ಶುರು ಆಯ್ತು, ಮಿಷನರಿ ಬೇಕಲ್ಲ. ಸ್ಕಾಟ್ಲ್ಯಾಂಡ್ ನಿಂದ ಮಿರ್ಲೆಸ್ ವಾಟರ್ಸನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅಗತ್ಯವಾದಂತಹ ಮಿಷನರಿಗಳನ್ನ ತರಿಸ್ತಾರೆ. 1933 ಫಸ್ಟ್ ಶುರು ಆದಾಗ ಒಂದ್ ದಿನಕ್ಕೆ ಅದು 400 ಟನ್ನಷ್ಟು ಕಬ್ಬನ್ನ ಅರಿತಾಯ್ತು. ಒಂದ್ ದಿನಕ್ಕೆ 400 ಕ್ರಶಿಂಗ್ ಆಗ್ತಾ ಇತ್ತು. ಕ್ರಶಿಂಗ್ ಅದು ನೋಡಿ ನಿಮ್ಗೆ ಲಾಸ್ಟ್ಗೆ 5,000, 8,000, 10,000 ಆ ರೀತಿ ಪ್ರತಿ ಒಂದು ಫರ್ ಡೇಗೆ. ಈಗ 365 ದಿನ ಅಂತಂದ್ರೆ 250-280 ದಿನ ಅಷ್ಟು ಕೆಲಸ ಮಾಡಿರುವಂತ ಉದಾಹರಣೆ ಇದೆ. ಯಾಕಂದ್ರೆ ನಿಮ್ಗೆ ಕಬ್ಬು ಹೆಂಗೆ ಅಂದ್ರೆ ಅವಧಿ ಮೀರ್ಬಿಟ್ರೆ ವೇಸ್ಟ್, ಅದು ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಅವತ್ತು ನೋಡಿ ರೆಡ್ ಮಾರಿಷಸ್ ಇತ್ತು, ಪಟಾಪಟಿ ಇತ್ತು, ಹಿಂಗೆ ಎಂತೆಂಥ ವಿವಿಧವಾದಂಥ ಕಬ್ಬಿನ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮಹಾರಾಜರು. ಅವತ್ತು ನಾ ಹೇಳದ್ನಲ್ಲ ನಿಮ್ಗೆ ಆಗಲೇ ಹೇಳ್ದಂಗೆ, ಭಾರತ ದೇಶದ 57 ಸಕ್ಕರೆ ಉದ್ಯಮಗಳಲ್ಲಿ ಮಂಡ್ಯದ ಮೈ ಶುಗರ್ ಕಾರ್ಖಾನೆ ಒಂದೇ ಸರ್ಕಾರಿ ಸ್ವಾಮ್ಯದ ಉದ್ಯಮ ಆಗಿತ್ತು. 57 ಕಾರ್ಖಾನೆ ಇರ್ತದೆ ಭಾರತದಲ್ಲಿ, ಅದರಲ್ಲಿ ಈ ಕಂಪ್ನಿ ಒಂದೇ ಒಂದು ಸರ್ಕಾರಿ ಸ್ವಾಮ್ಯದಲ್ಲಿ ಇದ್ದಂಥದ್ದು.
1: ಗ್ರೇಟ್. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ, ಮಿಷನರೀಸ್ಗಳೆಲ್ಲ ತರ್ತಾರೆ, ಆದರೆ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಸವಾಲುಗಳನ್ನ ಹೇಳಿದ್ರಿ. ಬ್ರಿಟಿಷರು ಸುಂಕ ಹಾಕಿದ್ರು ಅಂತ ಹೇಳಿದ್ರಿ, ಬೆಳೆ ಬೆಳೆಯೋದಕ್ಕೆ ಬರೀ ಒಂದು ಪ್ರತ್ಯೇಕ ಒಂದು ಜನರಿಗೆ ಮಾತ್ರ ಬರ್ತಿತ್ತು ಅಂತ ಹೇಳಿದ್ರಿ. ಎಲ್ಲವೂ ಆಯಿತು ಆದ್ಮೇಲೆ ಇದು ಪ್ರಾರಂಭದ ನಂತರ ಅದರ ಸಾಧನೆನ ಬಿತ್ತರಿಸ್ತಾ ಹೋಯ್ತು, ಅದು ಹೇಗಿದ್ವು ಸರ್ ಸಾಧನೆಗಳು?
0: ಫಸ್ಟ್ ಟೈಮ್ ಅಗ್ರಿಕಲ್ಚರನ್ನ ಒಂದು ಔದ್ಯೋಗಿಕ ಉದ್ಯಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಮಹಾರಾಜ ಅವಾಗಲೇ ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಜಮೀನು ಕೊಡ್ತಾ ಇದ್ರು, 1,500 ದುಡ್ಡು ಕೊಡ್ತಾ ಇದ್ರು ಖರ್ಚಿಗೆ. 1,000 ರೂಪಾಯಿ ಫಸ್ಟು ಬೆಳೆ ಬೆಳಿಲಿಕ್ಕೆ ಕೊಟ್ಟರೆ ಪುನಃ ಅದ್ರ ಬೇಕಾದಂಥ ರಸಗೊಬ್ಬರ ತಗೊಳ್ಳೋಕ್ಕೆ 500 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು. ಆ ರೀತಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರು. ಕಬ್ಬು ವಾಣಿಜ್ಯ ಬೆಳೆ, ವಾಣಿಜ್ಯ ಬೆಳೆ ಆದ್ದರಿಂದ ಕೃಷಿಯನ್ನು ವಾಣಿಜ್ಯೀಕರಣ ಮಾಡಬೇಕು. ಸಲಹೆ ಕೊಟ್ಟಿದ್ದೇನೆಂದರೆ, ನಾವು ನೀರು ಕೊಟ್ಟಿದ್ದೀವಲ್ಲ, ಆ ನೀರು ಕೊಟ್ಟಾದ್ಮೇಲೆ ಅಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮಹಾರಾಜರ ಚಿಂತನೆ. ಅಂದರೆ ಒಂದು ಕಬ್ಬಿನ ಬೆಳೆ ಪರಿಚಯ ಆಯಿತು, ಒಂದು ಆಧುನೀಕರಣ ಆಯಿತು, ಕಬ್ಬಿನ ಬೆಳೆಯಲ್ಲೇ ಆಧುನೀಕರಣ ಆಯಿತು. ನಾನು ಆವಾಗಲೇ ಹೇಳಿದೆ ನಿಮಗೆ, ರೆಡ್ ಮಾರಿಷಸ್ ಇದೆ, ಜಾವಾ ಜಾವಾ ಇದೆ, B-208 ಇದೆ. ಹಿಂಗೆ ಅನೇಕ ಬೆಳೆಗಳು, ಆಧುನಿಕ ಬೆಳೆಗಳು ನಮ್ಗೆ ಪರಿಚಯ ಆಯಿತು. ಕಬ್ಬಲ್ಲಿ ವೆರೈಟೀಸು, ಮೊದಲಿದ್ದಿದ್ದೆ ಪಟಾಪಟಿ ಮತ್ತು ರಸ್ತಾಲಿ, ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಕಬ್ಬು. ಇವತ್ತು ತುಂಬ ನಿಮಗೆ ಒಂದು ಎಕರೆಗೆ 80-110 ಟನ್ ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನು ನಾವು ಕಾಣ್ತಾ ಇದ್ದೀವಿ. ಕೃಷಿ ಉಪಕರಣಗಳು, ಕೋಲಾರ ಮಿಷನ್ ನೇಗಿಲನ್ನು ಸ್ಥಾಪನೆ ಮಾಡ್ತಾರೆ, ತಂತ್ರಜ್ಞಾನ ಬಳಸ್ಕೊಂಡು, ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೋಲಾರ ಮಿಷನ್ ನೇಗಿಲನ್ನು ತರ್ತಾರೆ. ಕೃಷಿ ಶಿಕ್ಷಣ ಬೆಳೀತದೆ ಮೈಸೂರಿನಲ್ಲಿ, ನಮಗೆ ಅದರಲ್ಲಿ ಪ್ರಮುಖವಾದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ, ಇರ್ವಿನ್ ಫಾರ್ಮ್ ಇದೆಯಲ್ಲ, ಮತ್ತು ಅದು ವಿಶ್ವೇಶ್ವರ ಕೆನಾಲ್ ಫಾರ್ಮ್ ಇಲ್ಲ. ಅದು ಕಾರ್ಖಾನೆ ಶುರು ಆಯಿತು ಫಸ್ಟ್ 1933 ಶುರು ಆದಾಗ 307,500 ರೂಪಾಯಿ ಲಾಭವನ್ನು ಗಳಿಸ್ತದೆ, ನಿವ್ವಳ ಲಾಭ. ಅದರಲ್ಲಿ 10% ಅನ್ನ ತನ್ನ ಷೇರ್ದಾರರಿಗೆ ಕೊಟ್ಬಿಡ್ತದೆ, ಲಾಭಾಂಶದಲ್ಲಿ ಅದು ಕೊಡ್ತಾ ಹೋಗ್ತದೆ. ದೊಡ್ಡ ಉದ್ಯಮವಾಗಿ ಬೆಳವಣಿಗೆ ಆಗ್ತದೆ. ನಿಮಗೆ ಫ್ಯಾಕ್ಟ್ರಿ ಹೆಂಗ್ ಬೆಳತ್ತು ಅಂತಂದ್ರೆ, ಮಂಡ್ಯದಲ್ಲಿ ಸ್ಥಾಪನೆ ಆದಿದ್ದರಿಂದ ಏನ್ ಪ್ರಯೋಜನ ಆಯ್ತು ಅಂತ, ಕೈಗಾರಿಕರಣ ಆಯ್ತು. ಒಂದು ಫ್ಯಾಕ್ಟ್ರಿ ಅಲ್ಲ, ಇದೊಂದು ಫ್ಯಾಕ್ಟ್ರಿ ಸ್ಥಾಪನೆ ಆದ್ಮೇಲೆ ಅಲ್ಲಿ 16 ಫ್ಯಾಕ್ಟ್ರಿಗಳು ಸ್ಥಾಪನೆ ಆಯ್ತು. ಜನಕ್ಕೆ ಕೃಷಿ ಅಂದ್ರೆ ಹೆಂಗೆ ಅಂತಂದ್ರೆ ಅದು ಲಾಭದಾಯಕ ಉದ್ಯಮ ಅಲ್ಲ ಅಂತ ಮಹಾರಾಜರು ಅದನ್ನ ಲಾಭದಾಯಕ ಉದ್ಯಮವಾಗಿ ನಿಲ್ಲಿಸಿದ್ರು. ಮಹಾರಾಜರನ್ನ ನೆನ್ಕೋಬೇಕು. ಇವತ್ತೇನಾದ್ರೂ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಇತರೆ ಹಿಂದುಳಿದ ವರ್ಗದವರು, ದಲಿತರಿಗೆ ಭೂ ಮಾಲೀಕತ್ವ ಸಿಕ್ತು ಅಂತಂದ್ರೆ ಅದಕ್ಕೆ ಮಹಾರಾಜರೇ ಕಾರಣ. ಒಂದ್ ಕಡೆ ಭೂ ಮಾಲೀಕತ್ವ ಕೊಟ್ರು, ಭೂ ಮಾಲೀಕತ್ವ ಆದ್ಮೇಲೆ ಕೃಷಿಗೆ ನೀರು ಕೊಟ್ರು, ಕೃಷಿಗೆ ನೀರಾದ್ಮೇಲೆ ಕೃಷಿ ಹೇಗ್ ಮಾಡ್ಬೇಕಂತ ಪ್ರಯೋಗಾತ್ಮಕವಾಗಿ ತಿಳಿಸ್ತಕ್ಕಂಥ ಸಂಸ್ಥೆಗಳನ್ನ ಹುಟ್ಟಾಕಿದ್ರು, ಕೃಷಿ ವಿಜ್ಞಾನಿಗಳನ್ನ ಕರ್ಕೊಬಂದ್ರು, ಕೃಷಿಯಲ್ಲಿ ತಜ್ಞರನ್ನ ಸೃಷ್ಟಿ ಮಾಡಿದ್ರು, ಜೊತೆಗೆ ರೈತರಿಗೆ ಸಾಲ ಸೌಲಭ್ಯವನ್ನ ಕೊಟ್ರು. ನೀವು ಕಬ್ಬು ಅಂದಾಗ ಬರೀ ಸಕ್ಕರೆ ಅಂತಲ್ಲ, ಕಬ್ಬು ಸಿಪ್ಪೆನು ಸಹ ಯೂಸ್ ಆಗುತ್ತೆ, ಕಾಗದ ಆಗುತ್ತೆ. ಇದು ನಂಬಿಕೊಂಡು ಕಾಗದದ ಫ್ಯಾಕ್ಟ್ರಿ ಇತ್ತು, ಕೆಮಿಕಲ್ ಫ್ಯಾಕ್ಟ್ರಿಗಳಿತ್ತು ಮಂಡ್ಯದಲ್ಲಿ ಈ ಸಕ್ಕರೆ ಕಾರ್ಖಾನೆ ನಂಬಿಕೊಂಡು. ಉದಾಹರಣೆಗೆ ಈಗ ಸಾರಾಯಿ ಬಟ್ಟಿಳಿಸುವ ಘಟಕ ಇತ್ತು, ಡಿಸ್ಟಿಲರಿ ಇತ್ತು, 1500 ಗ್ಯಾಲನ್ ರೆಕ್ಟಿಫೈಡ್ ಅಷ್ಟು ಸ್ಪಿರಿಟ್ ಅನ್ನು ಉತ್ಪಾದನೆ ಮಾಡ್ತಾ ಇತ್ತು ಅವಾಗ್ಲೇನೆ.
1: ಸರ್ಕಾರ
0: ಎಲ್ಲ ಪ್ರತಿಯೊಂದು ಮಹಾರಾಜರಿಂದ ಸರ್ಕಾರಿ ಸೌಮ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ್ಲೂ ಸಹ ಸರ್ಕಾರಿ ಸೌಮ್ಯದಲ್ಲೇ ಇದ್ದು. 1935 ರೆಕ್ಟಿಫೈಡ್ ಸ್ಪಿರಿಟ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಭಾರತದಲ್ಲೇ ಮೊದಲ ಘಟಕ, ಸಾರಾಯಿ ಬಟ್ಟಿಳಿಸುವ ಡಿಸ್ಟಿಲರಿ ಘಟಕ ಅದು ಭಾರತದಲ್ಲೇ ಪ್ರಥಮವಾದಂಥ ಘಟಕ ಆಗಿತ್ತು. 55,000 ಟನ್ ಕಾಕಂಬಿಯನ್ನು ಬಟ್ಟಿಳಿಸುವಂತಹ ಯಂತ್ರಾಗಾರದ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿರ್ತದೆ. ಇದಾದಮೇಲೆ ಕಾರ್ಬನ್ ಡೈಆಕ್ಸೈಡ್, ಅದನ್ನು ಸಹ ಗ್ಯಾಸನ್ನು ಉತ್ಪಾದನೆ ಮಾಡ್ತಾಯಿದ್ರು, ಕಾರ್ಬನ್ ಡೈಆಕ್ಸೈಡನ್ನು. ಅಬ್ಸಲ್ಯೂಟ್ ಆಲ್ಕೋಹಾಲನ್ನು ಸಹ ಉತ್ಪಾದನೆ ಮಾಡ್ತಾಯಿದ್ರು. ಅಬ್ಸಲ್ಯೂಟ್ ಆಲ್ಕೋಹಾಲನ್ನು ಔಷಧಗಳಿಗೆ ಬಳಸ್ತಾರೆ, ಮೆಡಿಸಿನರಿಗೆ, ಆಸ್ಪತ್ರೆ, ವಿದ್ಯಾಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಇದನ್ನು ಮಾರಾಟ ಮಾಡಲಾಗ್ತಾ ಇತ್ತು. ಆಮೇಲೆ ಬಹುಮುಖ್ಯವಾಗಿ ಪವರ್ ಆಲ್ಕೋಹಾಲನ್ನು ಉತ್ಪಾದನೆ ಮಾಡ್ತಾಯಿದ್ರು. ಪವರ್ ಆಲ್ಕೋಹಾಲ್ ಅಂತಂದರೆ ಈ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್ನು, ಟ್ರ್ಯಾಕ್ಟರು, ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಈ ಪವರ್ ಆಲ್ಕೋಹಾಲನ್ನು ಬಳಕೆ ಮಾಡ್ತಾಯಿದ್ರು. ಇದನ್ನು ಸಹ ಉತ್ಪಾದನೆ ಮಾಡಿದಂಥ ಕೀರ್ತಿ ನಮಗೆ ಮೈಶುಗರ್ ಫ್ಯಾಕ್ಟ್ರಿ ಸಿಗ್ತದೆ. ಮತ್ತು ಮಾದಕ ಪಾನೀಯಗಳನ್ನು ರಫ್ತು ಮಾಡ್ತಾಯಿದ್ರು, ಬ್ರ್ಯಾಂಡಿ, ವಿಸ್ಕಿ, ಜಿನ್, ರಮ್ಗಳನ್ನು ಈ ಡಿಸ್ಟಿಲರಿ ಘಟಕಗಳಲ್ಲಿ ಉತ್ಪಾದನೆ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಅಸಿಟಿಕ್ ಆಸಿಡ್ ಘಟಕ ಪೂರೈಕೆ ಮಾಡ್ತಾಯಿದ್ರು. ಏನಕ್ಕೆ ಯೂಸ್ ಆಗ್ತಾಯಿತ್ತು ಅಂದರೆ ಈ ಫೋಟೋ ಫಿಲಮ್ಗಳ ತಯಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಯಾಗಿ ಇದನ್ನ ಬಳಕೆ ಮಾಡಲಾಗ್ತಾ ಇತ್ತು. ಇದಾದಮೇಲೆ ಬಯೋಗ್ಯಾಸ್ ಘಟಕ ಇತ್ತು, ಎಣ್ಣೆ ಗಿರಣಿ ಇತ್ತು, ಪೆಪ್ಪರ್ಮೆಂಟ್, ಅವತ್ತು ಪೆಪ್ಪರ್ಮೆಂಟನ್ನು ತಯಾರು ಮಾಡ್ತಾಯಿದ್ರು. ಮತ್ತು ಮಕ್ಕಳಿಗೆ ನಾವು ಈಗ ಲಯನ್ ಸಿರಪ್ ಈ ಥರ ಕೊಡ್ತೀವಲ್ಲ, ಹಂಗೆ ಗೋಲ್ಡನ್ ಸಿರಪ್ ಮಾಡ್ತಾಯಿದ್ರು. ಸಕ್ಕರೆಯಲ್ಲಿ ಗ್ಲೂಕೋಸಾಗಿ ಪರಿವರ್ತನೆ ಮಾಡಿ ಬಣ್ಣ ರುಚಿಯಲ್ಲಿ ಜೇನುತುಪ್ಪವನ್ನು ಮೀರಿಸುವಂತಹ ಗೋಲ್ಡನ್ ಸಿರಪ್ಪನ್ನು ತಯಾರಿಸ್ತಾ ಇತ್ತು. ಅವತ್ತೇನಂದ್ರೆ ಮಕ್ಕಳಿಗೆ ರೊಟ್ಟಿ, ದೋಸೆ, ಬ್ರೆಡ್ ತಿನ್ಬೇಕಾದ್ರೆ, ಚಪಾತಿ ತಿನ್ಬೇಕಾದ್ರೆ ಈ ಗೋಲ್ಡನ್ ಸಿರಪ್ಪನ್ನು ಬಳಕೆ ಮಾಡ್ತಾಯಿದ್ರು. ಹಿಂಗೆ ಬೆಳವಣಿಗೆ ಆಗಿತ್ತು.
1: ಒಂದು ಮೈ ಶುಗರ್ ಕಾರ್ಖಾನೆ
0: ಒಳಗೆ ಇಷ್ಟಿದೆ,
1: ಒಳಗಡೆ ಎಷ್ಟು ಕಾರ್ಖಾನೆಗಳು ಬಂತು, ಎಷ್ಟು ಉದ್ಯೋಗ ಸೃಷ್ಟಿ.
0: ನೀವು ಅದನ್ನ ನೋಡಿ, ಈಗ ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಯ್ತು. ಕಾರ್ಮಿಕರನ್ನ ಯಾವತ್ತು ಕೀಳಾ ಕಂಡಿಲ್ಲ ಅವರು, ಯಾಕಂದ್ರೆ ಎಲ್ಲ ಸೌಲಭ್ಯ ಕೊಡ್ತಾಯಿದ್ರು. ಈಗ ಕಾರ್ಖಾನೆ ಬಂದ ತಕ್ಷಣ ಆಸ್ಪತ್ರೆ ಬರುತ್ತೆ, ಹಳ್ಳಿಗಳಿಂದ ಜನರು ಬರ್ತಾರೆ, ಉದ್ಯೋಗ ಬೇಕು ಅಂತ ಜನ ಹೋಗ್ತಾರೆ, ದೊಡ್ಡ ನಗರವಾಗಿ ಬೆಳೀತದೆ, ರೈಲ್ವೆ ಬರ್ತದೆ, ರಸ್ತೆ ಬರ್ತದೆ, ಈ ಕಬ್ಬನ್ ಪೂರೈಕೆ ಮಾಡಕ್ಕೆ ರೈಲ್ವೆ ಬೋಗಿಗಳಿರ್ತಾ ಇತ್ತು.
1: ಸ್ಥಳ ಎಷ್ಟು ಅಭಿವೃದ್ಧಿ ಆಯ್ತು, ಎಲ್ಲಾ ಆಯಾಮಗಳಲ್ಲೂ ಮೈಶುಗರ್ ಇಂದ ಅಭಿವೃದ್ಧಿ ಆಯ್ತು.
0: ಈ ಜಾಗತೀಕರಣ ಸನ್ನಿವೇಶದಲ್ಲಿ, ಉದಾರೀಕರಣ, ಜಾಗತೀಕರಣ, ನಾವೇನ್ ಹೇಳ್ತೀವಿ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ, ಈ ಸನ್ನಿವೇಶದಲ್ಲಿ ಆ ನಗರ ಅಚ್ಚುಕಟ್ಟಾಗಿ ರೂಪುಗೊಳ್ಳಲಿಕ್ಕೆ ಮಹಾರಾಜರು ನೀಡಿದಂತ ಕೊಡುಗೆ ಅಪಾರ. ಮಂಡ್ಯ ಅನ್ನೋ ಒಂದು ಪ್ರದೇಶ ಸಕ್ಕರೆ ಕಣಜ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಮಹಾರಾಜರು ಮತ್ತೆ ಫ್ಯಾಕ್ಟ್ರಿ. ಮಹಾರಾಜರು ಬರೀ ಒಂದು ಕಂಪ್ನಿ ಕಟ್ಟನಿಲ್ಲ, ಅದನ್ನ ದೊಡ್ಡ ಆಸ್ತಿಯಾಗಿ ರೂಪಿಸ್ಬಿಟ್ರು. ನೀವ್ ಯಾಕೆ 2600 ಎಕರೆ ಜಮೀನನ್ನ ಮಹಾರಾಜರು ಕೊಟ್ರು ಅಂತ ಕೇಳಲಿಲ್ಲ. ಏನಕ್ಕೆ ಕೊಟ್ರು ಅಂತಂದ್ರೆ, ಇನ್ ಕೇಸ್ ಏನಾದ್ರೂ ಅದಕ್ಕೆ ಆರ್ಥಿಕ ಸಮಸ್ಯೆ ಆದ್ರೆ ಆ ಜಮೀನನ್ನ ಮಾರಿ ಆ ಫ್ಯಾಕ್ಟ್ರಿನ ಉಳಿಸ್ಕೋಬೇಕು ಅನ್ನೋದು ಅದ್ರ ಉದ್ದೇಶ. ದುರಂತ ಏನಪ್ಪಾ ಅಂತಂದ್ರೆ,
1: ಈಗ ಹೇಳಿದ್ರಿ ಮಹಾರಾಜರು ಜಮೀನ್ ಕೊಟ್ರು, ಮಾರಾಟ ಮಾಡಿ ಆದ್ರೂ, ಜಾಗ ಮಾರಾಟ ಮಾಡಿ ಆದ್ರೂ ಕಾರ್ಖಾನೆ ಉಳಿಸ್ಕೋಬೇಕು ಅಂತ. ಆದ್ರೆ ಈ ಕೆಲವು ವರ್ಷಗಳ ಹಿಂದೆ ಮೈಶುಗರ್ ತನ್ನ ಕೆಲಸವನ್ನ ನಿಲ್ಸ್ಬಿಡುತ್ತೆ. ಎಂಥ ದುರಂತ ಅಂದ್ರೆ, ಇದಕ್ಕೆ ಬಹಳ ಮನ್ಸಿಗೆ ನೋವಾಗುತ್ತೆ. ಇದಕ್ಕೆ ಕಾರಣ ಆದ್ರೂ ಏನು
0: ನೋಡಿ, ಅದ್ರ ಮೈಶುಗರ್ ಕಾರ್ಖಾನೆ ಏನಿದೆ ಅದು ತುಂಬಾ ಉತ್ತುಂಗ ಸ್ಥಿತಿಯಲ್ಲಿತ್ತು.
1: ಹೌದು,
0: ಅದಕ್ಕೆ ಅದರದ್ದು ಹಲವಾರು ಕಾರ್ಯಕ್ರಮಗಳಿತ್ತು, ಜನಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾ ಇತ್ತು. ಕಾರ್ಮಿಕರ ಮಕ್ಕಳಿಗೆ ಮೈಶುಗರ್ ಪ್ರೌಢಶಾಲೆಯನ್ನು ಸ್ಥಾಪಿಸಿತ್ತು, ಪ್ರಯೋಗ ಕ್ಷೇತ್ರ ಇತ್ತು, ಜನರಿಗೆ ಹಾಸ್ಪಿಟಲ್ ಸೌಲಭ್ಯ ಸಿಕ್ತು ಅಂದ್ರೆ ಅದಕ್ಕೂ ಮೈಶುಗರ್ ಫ್ಯಾಕ್ಟ್ರಿನೇ ಕಾರಣ. ಗಂಜಿ ಕೇಂದ್ರ, ಕಲ್ಯಾಣ ನಿಧಿ, ವರ್ಕರ್ಸ್ಗೆ, ಜನಕ್ಕೆ ಅನುಕೂಲ ಆಗತ್ತಂಕ. ಆಮೇಲೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಂತ ಒಂದು ದೊಡ್ಡ ಸಂಸ್ಥೆ. ಅದ್ಯಾವತ್ತು ಬಡತನದಲ್ಲಿದ್ದಂತ ಕಂಪ್ನಿ ಅಲ್ಲ, ಎಲ್ಲಾ ದೇಶದಲ್ಲೂ ಲಾಭದಲ್ಲಿ ಇದ್ದಂತ ಕಂಪ್ನಿ. ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಈಗ ನನಗೆ ಬಹಳ ಆಶ್ಚರ್ಯ ಆಗ್ತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 500 ಕೋಟಿ ರೂಪಾಯಿ ಕೊಡ್ತಾರೆ ಕಂಪ್ನಿಯ ಅಭಿವೃದ್ಧಿಗೋಸ್ಕರ, ಪುನಶ್ಚೇತನಕ್ಕೋಸ್ಕರ. ಮತ್ತೆ ಏನಾಯ್ತು, ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿ ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿಯನ್ನ ಅದರ ಪುನಶ್ಚೇತನಕ್ಕೆ ಕೊಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಆಗ್ತು,
1: ಕೊರತೆ ಉಂಟಾಯ್ತು?
0: ಒಂದು ವಿಷಯ ಹೇಳ್ಬೇಕಂದ್ರೆ ಫ್ಯಾಕ್ಟರಿ ಬಗ್ಗೆ, ಅದರ ಕರುಣಾಜನಕ ಸ್ಥಿತಿ ಏನಾಗಿತ್ತು ಅಂತಂದ್ರೆ, ಒಂದು ರಿಪೋರ್ಟ್ ಆಗುತ್ತೆ 2015 ಸರ್ಕಾರನೇ ಒಂದು ರಿಪೋರ್ಟ್ ತರಿಸ್ಕೋತದೆ, ಅಟ್ಲೀಸ್ಟ್ ಏಮ್ ಇಲ್ಲನ್ನಾರ ಓಪನ್ ಮಾಡಿ ಕಂಪ್ನಿಯನ್ನ ಪುನಶ್ಚೇತನ ಕೊಡ್ಸದ. ಒಂದ್ ಕಡೆ ಇದ್ರದ್ದು ಜಮೀನನ್ನ ಮಾರ್ಕೊಂಡು ತಿನ್ಕೊಂಡಿದ್ದಾರೆ, ಇದ್ರ ಆಸ್ತಿ ಮೇಲೆ ಕಣ್ಣಿದೆ. ಜೊತೆಗೆ ಕಾಂಪಿಟೇಷನ್ ಇತ್ತು, ಪಕ್ಕದಲ್ಲಿ ಪ್ರೈವೇಟ್ ಫ್ಯಾಕ್ಟ್ರಿಗಳಿದ್ವು, 3-4 ಶುಗರ್ ಫ್ಯಾಕ್ಟ್ರಿಗಳು ಸ್ಥಾಪನೆ ಆಗ್ತಾ ಇತ್ತು. ನಿಮ್ಗೆ ಇಲ್ಲಿ ಸರ್ಕಾರಿ ಫ್ಯಾಕ್ಟ್ರಿ ಇದ್ದಾಗ ಪಕ್ಕದಲ್ಲಿರ್ತಕ್ಕಂತ ಖಾಸಗೀಕರಣವನ್ನ ನಾವು ಹೆಂಗ್ ತಡೆಯಕ್ ಸಾಧ್ಯ? ಒಂದ್ ಕಡೆ 500 ರಿಂದ 436 ಕೋಟಿಗೆ ಲೆಕ್ಕನೇ ಸಿಗಲ್ಲ ಪ್ರಾಪರ್ ಆಗಿ, ಅಷ್ಟು ಸರ್ಕಾರದ ಅನುದಾನ ಲೋಪ ಆಗ್ತದೆ. ಒಂದು ಬಂಡವಾಳದ ಕೊರತೆ ಉಂಟಾಗ್ತದೆ ಫ್ಯಾಕ್ಟ್ರಿಗೆ, ಮೊದಲನೇದಾಗಿ ಬಂಡವಾಳದ ಕೊರತೆ ಉಂಟಾಗ್ತದೆ, ಜೊತೆಗೆ ಸರ್ಕಾರದ ಅನುದಾನಗಳಲ್ಲಿ ಲೋಪ ಉಂಟಾಗ್ತದೆ, ಅದನ್ನ ಖರ್ಚು ಮಾಡಿದ್ರೆ ಲೋಪ ಉಂಟಾಗ್ತದೆ, ರಾಜಕೀಯ ಹಿತಾಸಕ್ತಿಗಳು, ಒಳಗಿನ ಗುದ್ದಾಟಗಳು, ಅದರಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ಮಿಷನರಿಗಳೇನಾಯ್ತು, ಅಲ್ಲಿ ಅನುಪ್ ಅಂತ ಅಧಿಕಾರಿ ಬರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರ ಕಾಲಗ ಅನುಪ್ ಪೂಜಾರಿ ಇರ್ಬೇಕು, ಮೇ ಬಿ ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗ್ತದೆ. ಆದ್ರೂ ಸಹ ಅದು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಬಿಡ್ತು. ಒಂದು 5-6 ವರ್ಷ 15 ಆಚೆಗೆ ಈಗ ಹತ್ರ 2025 ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳ್ಳಲಿಲ್ಲ. ಸಿಟಿ ಸೆಂಟ್ರಲ್ ಇದ್ದಂತ ಸಕ್ಕರೆ ಕಾರ್ಖಾನೆ ಮಂಡ್ಯದ ಹೃದಯ ಭಾಗದಲ್ಲಿ ಇತ್ತು, ಅಷ್ಟೊಂದೆಲ್ಲ ಇತ್ತು, ಬಂಡವಾಳದ ಕೊರತೆ ಆಗಿರಬೇಕು, ಅದನ್ನ ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ, ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಆ ಕಂಪ್ನಿಯನ್ನ ಮುಂದುವರಿಸಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಾಗ 500 ಕೋಟಿ ಅಷ್ಟು ಅನುದಾನ ಸಿಕ್ತು, ಪುನಃ 400 ಕೋಟಿ ಅಷ್ಟು, ಒಂದು 100 ಕೋಟಿ ಅಷ್ಟು ಅನುದಾನ ಸಿಕ್ತು, ಪುನಃ 615 ಕೋಟಿ ಅಷ್ಟು ಅನುದಾನ ಇದೆ. ಆದ್ರೆ ಒಂದ್ ಪ್ರಶ್ನೆ, 1,000 ಕೋಟಿ ಕೊಟ್ಟಾಗ ಕಂಪ್ನಿಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈಗ ಕಂಪ್ನಿಯನ್ನ ಶುರು ಮಾಡಿದ್ದು ಬರೀ 50 ಕೋಟಿಯಲ್ಲಿ ಮಾತ್ರ, ಪೇಪರ್ ಅಲ್ಲಿ ಬಂದಿದೆ ಅದು, ಕೇವಲ 50 ಕೋಟಿ ರೂಪಾಯಿಲಿ ಮಾತ್ರ ಅಂತ ಕಂಪ್ನಿ ಮತ್ತೆ ಪುನಶ್ಚೇತನಗೊಳ್ತು ಅನ್ನೋ ವಿಷಯ ತುಂಬಾ ಖುಷಿ ಇದೆ. ಅದೊಂಥರ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಆರ್ಥಿಕತೆಗೆ ಬೆನ್ನೆಲುಬು ಆಗಿದ್ದಂತ ಒಂದು ಫ್ಯಾಕ್ಟರಿ ಮತ್ತೆ ಪುನಶ್ಚೇತನಗೊಂಡಿದ್ದು ತುಂಬಾ ಖುಷಿ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳೇಬೇಕಾದಂತಹ ಮಹಾರಾಜರ ನೆನಪು ಏನಾರು ಇದ್ರೆ ಅದು ಮೈ ಶುಗರ್ ಫ್ಯಾಕ್ಟರಿ, ಮಂಡ್ಯದಲ್ಲಿ ಸ್ಥಾಪನೆ ಆದಂತಹ ಮೈ ಶುಗರ್ ಫ್ಯಾಕ್ಟರಿ.
1: ಇಷ್ಟೆಲ್ಲಾ ಕಾರಣಗಳು, ರಾಜಕೀಯದಲ್ಲಾದಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಮತ್ತೊಂದು ಯಂತ್ರಗಳ ಆಧುನೀಕರಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನ ಎದುರಿಸಿ ಮತ್ತೆ ಇತ್ತೀಚೆಗೆ ಪ್ರಾರಂಭ ಆಯ್ತು, ಇದು ಮತ್ತೆ ಪುನಶ್ಚೇತನಗೊಳ್ತು. ನಮ್ಮ ಮಂಡ್ಯ ಜನತೆ ಅಲ್ಲ, ಇಡೀ ಕರ್ನಾಟಕ ಜನತೆಯ ಹೆಮ್ಮೆ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಈ ಮೈ ಶುಗರ್ ಬಗ್ಗೆ, ಅಂದ್ರೆ ಈ ಮೈ ಶುಗರ್ ಕಾರ್ಖಾನೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು?
0: ಒಂದ್ ಕಾಲದಲ್ಲಿ ನಾವು 900,000 ಟನ್ ಸಕ್ಕರೆಯನ್ನ ಆಮದು ಮಾಡ್ಕೋತಾ ಇದ್ವಿ, ಇವತ್ತು ನಮ್ಮ ದೇಶ ರಫ್ತು ಮಾಡ್ಕೋತಾ ಇದೆ, ಸಕ್ಕರೆಯನ್ನು ರಫ್ತು ಮಾಡ್ತಾ ಇದೀವಿ ನಾವು,
1: ಕಳಿಸ್ತಾ ಇದೀವಿ.
0: ಮೊದಲು ಆಮದು ಮಾಡ್ಕೋತಾ ಇದ್ವಿ, ಕಳಿಸ್ತಾ ಇದೀವಿ. ವಾಣಿಜ್ಯ ಮಹಾಸಂಘ ಏನ್ ಹೇಳ್ತದೆ 22 ಸಮೀಕ್ಷೆ ಮಾಡಿದಾಗ 290-320 ದಶಲಕ್ಷ ಟನ್ ಅಷ್ಟು ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದ್ ವರ್ಷಕ್ಕೆ ಬೇಕು ನಮ್ಗೆ ಅಷ್ಟು. ಯಾಕೆ ಕಾರಣ ಏನು? ನಾವು ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಿಂತಿದ್ವಿ, ಬದಲಾದ ಆಹಾರ ಪದ್ಧತಿ, ಜೊತೆಗೆ ಸಿಹಿ ಬೇಕಾಗಿದೆ ನಮ್ಗೆ, ಎಲ್ಲರಿಗೂ ಸಿಹಿ ಪದಾರ್ಥ ಬೇಕಲೇಬೇಕು, ಅದಕ್ಕೆ ಸಕ್ಕರೆ. ಈಗ ಎಲ್ಲರ ಮನೆಯಲ್ಲೂ ಈಗ ಸಕ್ಕರೆಯನ್ನ ಕಂಪಲ್ಸರಿ ನಾವು ಬಳಸ್ತಾನೆ ಇದೀವಿ. ಮತ್ತೆ ಆಲೆ ಮನೆಗಳು ಬೆಳೀತವೆ, ಕಬ್ಬು ಬೆಳೀತದೆ, ಆ ಕಡೆಯಿಂದ ನಾವು ಎಲ್ಲಾ ಕಡೆಯಿಂದನು ಯೋಚನೆ ಮಾಡಬಹುದು. ನೀವು ಗಮನಿಸಿ, ಇವತ್ತು ಸುಮ್ನೆ ಒಂದೇ ಈಗ ಹೊಸ ಡಾಟಾ ಇಲ್ಲ, ಒಂದ್ 2-3 ವರ್ಷದ ಹಿಂದಿನ ಡಾಟಾ, ಒಟ್ಟು ವಿಶ್ವದಲ್ಲಿ ಬಳಕೆ ಆಗ್ತಕ್ಕಂಥ ಸಕ್ಕರೆಯಲ್ಲಿ 15% ಸಕ್ಕರೆಯನ್ನ ಭಾರತದವ್ರು ಬಳಸ್ತಾ ಇದಾರೆ. ಜನಸಂಖ್ಯೆಲ್ಲ ಜಾಸ್ತಿ ಇದೀವಲ್ಲ, 15% ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ಕಾಲದಲ್ಲಿ ಜಾವಾ ಮಾರಿಷಸ್ ನಿಂದ ಸಕ್ಕರೆಯನ್ನ ಆಮದು ಮಾಡ್ಕೋತಿದ್ದಂತ ನಾವು ಅಫ್ಘಾನಿಸ್ತಾನ, ಟಿಬೆಟ್, ನೇಪಾಳ, ಬರ್ಮಾ, ಸಿಲೋನ್ ಮತ್ತು ಬ್ರಿಟನ್ ಇನ್ನಿತರೆ ದೇಶಗಳಿಗೆ ನಾವು ಸಕ್ಕರೆಯನ್ನ ರಫ್ತು ಮಾಡ್ತಾ ಇದೀವಿ. ಇದಕ್ಕಿಂತ ಖುಷಿ ವಿಚಾರ ಏನಿದೆ? ಎಷ್ಟು ಜನಕ್ಕೆ ಬದುಕನ್ನ ಕಟ್ಕೊಟ್ಟಿದೆ? ತಮಿಳುನಾಡಿಂದೆಲ್ಲ ಬಂದು, ಚಾಮರಾಜನಗರದ ಭಾಗದಿಂದ ಬಂದು, ಇದು ಸಕ್ಕರೆ ಫ್ಯಾಕ್ಟರಿ, ಕೃಷಿಗೆ ಲೇಬರ್ಗಳು ಬರ್ತಾರೆ, ಅವ್ರಿಗೂ ಜೀವನಾಂಶ. ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಈ ಮೈ ಶುಗರ್ ಸ್ಕೂಲಲ್ಲಿ ಓದ್ದಂತಹ ಎಷ್ಟೋ ಜನ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ, ಜನರನ್ನ ಎಜುಕೇಟೆಡ್ಗಳಾಗಿ ಮಾಡ್ತು, ಅಗ್ರಿಕಲ್ಚರ್ ಎಜುಕೇಟೆಡ್ಗಳಾಗಿ ಮಾಡ್ತು. ಮಹಾರಾಜರು ಅವತ್ತೇ ನಿರುದ್ಯೋಗಕ್ಕೆ ಒಂದು ಸಮದನ್ನ ಕಂಡಿಡಿದ್ರು, ಔದ್ಯೋಗಿಕ ಕ್ರಾಂತಿ ಆಯಿತು, ಬೇಕು ಇದು ಮೈ ಶುಗರ್ ಫ್ಯಾಕ್ಟರಿ. ನಾನು ಆಗ್ಲೇ ಹೇಳ್ದಂಗೆ ಅದು ಕನ್ನಡಿಗರ ಅಸ್ಮಿತತೆ ಮತ್ತು ಅದು ಮಂಡ್ಯ ಜಿಲ್ಲೆ ಹೆಮ್ಮೆ. ಶುಗರ್ ಅಂತಂದ್ರೆ ಫಸ್ಟ್ ಅದ್ರ ನಿರ್ಮಾತೃಗಳು ನಲ್ವಡಿ ಅವರಾಗಿರ್ಬೋದು, ಮಿರ್ಜಾ ಆಗಿರ್ಬೋದು, ಕೋಲ್ಮನ್ ಆಗಿರ್ಬೋದು. ಕೋಲ್ಮನ್ ಅಂತೂ ಆ ಮಣ್ಣಿನ ಮಗ ಇದ್ದಂಗೆ. ಮೈ ಶುಗರ್ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರನ್ನ ಗಳಿಸಿದಂತ ಒಂದು ಫ್ಯಾಕ್ಟ್ರಿ, ಪ್ರಪಂಚದಾದ್ಯಂತ ಹೆಸರನ್ನ ಮಾಡಿದಂತ ಕೀರ್ತಿಯನ್ನು ಹೊಂದಿದಂತ ಫ್ಯಾಕ್ಟ್ರಿ. ಅದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದೆನೂ ಸಹ ಅದಿರಬೇಕು. ಸಾವಿರಾರು ಜನಕ್ಕೆ ಅದು ದಾರಿದೀಪವಾಗಿ ಮಹಾರಾಜರ ಆಶಯದಂತೆ ಅದು ಬದುಕಬೇಕು ಅನ್ನೋದು ನಮ್ಮ ಆಸೆ.
1: ಖಂಡಿತ ಸರ್.
0: ಯಾಕಂದ್ರೆ ಮಹಾರಾಜರ ಆಶಯ ದೊಡ್ಡದು, ಅವರ ಕೊಡುಗೆ ದೊಡ್ಡದು. ಎಲ್ಲ ಹೊಸ ಉದ್ಯಮಗಳೇ ಮಹಾರಾಜರು ತುಂಬಾ ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಎಲ್ಲ ಉದ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದ ಉದ್ಯಮಗಳಲ್ಲಿ ಮೈಶುಗರ್ ಸಹ ಒಂದು.
1: ಹೌದು, ಈಗ ನೀವು ಹೇಳಿದಾಗೆ ನಿಮ್ಮ ಅಭಿಪ್ರಾಯದಂತೆ ಕಬ್ಬಿನ ಬೇಸಾಯಕ್ಕೆ ಮತ್ತೆ ಸಕ್ಕರೆ ಉತ್ಪಾದನೆ ಮತ್ತೆ ಇನ್ನಿತರ ಪರ್ಯಾಯ ವಸ್ತುಗಳ ಉತ್ಪಾದನೆಗೆ ಆಧುನಿಕ ಸ್ಪರ್ಶ ನೀಡೋದ್ರಲ್ಲಿ ಈ ಮೈಶುಗರ್ ತುಂಬಾ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್, ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ.
0: ಕೇಳುಗರಿಗೆ ಏನಪ್ಪ ಹೇಳೋದಂದ್ರೆ, ಅವತ್ತೇ ನಾವು ನೋಡಿ ರಾಜ್ಯ ಏಕಸ್ವಾಮ್ಯದ ಬಗ್ಗೆ ಕಲ್ತ್ಕೋತೀವಿ, ನಮಗೆ ಸ್ವದೇಶದ ಬಗ್ಗೆ ಅಭಿಮಾನ ಇರಬೇಕು. ಸ್ವದೇಶಿ ಉತ್ಪನ್ನದ ಮತ್ತು ಸ್ವದೇಶಿ ಕೈಗಾರಿಕೆಗಳು ಬೆಳಿಬೇಕು. ನಾವು ಎಲ್ಲವಾಗೂ ನಮ್ಮ ಬಂಡವಾಳವನ್ನು ನಾವು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಹೋಗಿ ವಿನಿಯೋಗ ಮಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ವಿನಿಯೋಗ ಮಾಡ್ಬೋದು, ಅದು ಬೇರೆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದೇ ನನ್ನ ದೇಶದಲ್ಲಿ ನನ್ನ ಮಣ್ಣಲ್ಲಿ ಏನಾದ್ರು ಸೇವೆ ಕೊಡಬೇಕು ಅಂತಿದ್ರೆ ಮಹಾರಾಜರನ್ನ ನೋಡಿ ನಾವು ಕಲ್ತ್ಕೋಬೇಕು. ತಮ್ಮನೆ ಚಿನ್ನನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಯೋಚನೆ ಮಾಡಿ, ಬ್ರಿಟಿಷರ ಒಡೆತದ ನಡುವೆ, ಆರ್ಥಿಕ ಒಡೆತದ ನಡುವೆ
1: ಅವರ
0: ಸಾಧನೆ ಮಾಡಿದ್ದಾರೆ. ಎಷ್ಟು ಕಷ್ಟ ಇದೆ ಬ್ರಿಟಿಷರನ್ನ ಬ್ರಿಟಿಷ್ನ ಎದುರಾಕೊಂಡ್ರು, ಅವ್ರ ಜೊತೆ
1: ಎದುರಾಕೊಂಡ್ರು, ಅದಕ್ಕಿಂತ ಅವರ ಸಹಕಾರ ಜೊತೆ ಜೊತೆಗೆ ಇವರು ಅಷ್ಟೊಂದು ಕಷ್ಟಪಟ್ಟು ಮೈಸೂರನ್ನ ನಿರ್ಮಾಣ ಮಾಡಿದ್ದಾರೆ.
0: ನೋಡಿ, ನಾನು ಯಾವಾಗ್ಲೂ ಹೇಳೋದಿಷ್ಟ, ಖಾಸಗೀಕರಣ ಬೇಕು, ಆದ್ರೆ ಎಲ್ಲಾ ವಿಷಯದಲ್ಲಲ್ಲ. ಸರ್ಕಾರ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಆ ಸಕ್ಕರೆ ಫ್ಯಾಕ್ಟರಿನ ಸರ್ಕಾರಿ ಸಮಯದಲ್ಲೇ ಮುನ್ನಡೆಸಬೇಕು.
1: ಖಂಡಿತ.
0: ಅದರ ದೃಷ್ಟಿಯಿಂದ ನಾವು ಅಷ್ಟೇ, ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸೋಣ, ಸ್ವದೇಶಿ ಕೈಗಾರಿಕೆಗಳನ್ನ ಉಳಿಸೋಣ. ಯಾಕೆ ನಾವು ಸ್ವದೇಶಿ ಕೈಗಾರಿಕೆಗಳು ಉಳಿಸಿದಷ್ಟು ನಮ್ಮ ದೇಶದ ಆರ್ಥಿಕತೆ ಬೆಳೀತದೆ. ಕೃಷಿ ಅನ್ನೋದು ಒಂದು ಸಕ್ಸಸ್ಫುಲ್ ಆದಂತ ಬಿಸ್ನೆಸ್ ಅದು ಅಂತ ತೋರಿಸ್ಕೊಟ್ಟಿದ್ರು. ಕೃಷಿನ ಇಷ್ಟಪಡಿ, ರೈತರಾಗ್ಲಿಕ್ಕೆ ಇಷ್ಟಪಡಿ, ಭೂಮಿ ತಾಯಿನ ನಂಬಿದ್ರೆ ನಮ್ಗೇನು ಯಾವತ್ತೂ ಏನು ಮೋಸ ಆಗಲ್ಲ ಅನ್ನೋದನ್ನ ಮಹಾರಾಜರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ಇಡೀ ಕನ್ನಡ ನಾಡಿನ ಎಲ್ಲ ಜನತೆ ಕೇಳ್ಕೊಳ್ಳೋದು ಇಷ್ಟ, ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಅಸ್ಮಿತತೆನ ಉಳಿಸ್ಕೊಳ್ಳಿ, ನಮ್ಮ ಸ್ವದೇಶಿ ಉತ್ಪಾದನೆಯ ಕೇಂದ್ರಗಳು ಮತ್ತು ಕೈಗಾರಿಕೆಗಳನ್ನ ಉಳಿಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.
1: ನಿಮ್ಮ ಅಭಿಪ್ರಾಯದಂತೆ ಮರಳಿ ಮಣ್ಣಿಗೆ ಅಂದ್ರೆ ತಪ್ಪಾಗಲ್ಲ, ಹಾಗೇನೆ ಸ್ವದೇಶಿ ಉತ್ಪನ್ನಗಳನ್ನ ಬಳಸಿ, ಸ್ವದೇಶಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ರಿ. ನಿಜವಾಗ್ಲೂ ಹೌದು, ನಮ್ಮ ದೇಶದ ವಸ್ತುಗಳನ್ನ ನಾವೇ ಬಳಸಿಲ್ಲ ಅಂದ್ರೆ ಇನ್ಯಾರು ಬಳಸ್ತಾರೆ? ನಿಮ್ಮ ಸಂದೇಶ ಈಗಿನ ಕಾಲಕ್ಕೆ ತುಂಬಾ ಸೂಕ್ತವಾಗಿದೆ ಸರ್. ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಸ್ನೇಹಿತರೆ, ಇಷ್ಟು ಹೊತ್ತು ಕೇಳ್ತಾ ಇದ್ರಿ ನಮ್ಮ ಪರಂಪರೆ ಕಾರ್ಯಕ್ರಮದಲ್ಲಿ ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
0: ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.
1: ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
2: ಇದು ನಮ್ಮ ನಾಡು